ಶುಭೋದಯ ಶುಭ ಮುಂಜಾನೆ. ಸಮಯ ಸರಿಯಾಗಿ 5:58. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಇಂದು 1948 ಶಕವರ್ಷ, ವೈಶಾಖ ಮಾಸದ 28 ದಿನ, ಅಂದರೆ 2026 ಇಸ್ವಿ ಮೇ ತಿಂಗಳ 18 ತಾರೀಕು ಸೋಮವಾರ. ಇದೀಗ ಸಮಯ ಸರಿಯಾಗಿ 5:59 ಆಗ್ತಾ ಇದೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಆಕಾಶವಾಣಿಯ 90 ವರ್ಷದ ಪಯಣ,
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.
2: ಆ

0: ಸಮಯ 6:10 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಾದಾರ್ಜನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಧನ್ಯವಾದ ಪ್ರಾರ್ಥನೆ ನಾದಾರ್ಚನೆಯ ಈ ಹೊತ್ತಿನಲ್ಲಿ ನಿಮ್ ಜೊತೆಯಾಗಿರೋದು ನಾನು ಮಧು ಜೈತ್ರ. ಮಧುರವಾದ ಈ ದೈವ ಗೀತೆಗಳ ಜೊತೆ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3.

ಎಫ್ಎಂ ರೈನ್ಬೋ 101.3 ಸಮಯ ಸರಿಯಾಗಿ 6:32. ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಸಿನಿಮಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಸಮಯ ಇದು.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14ರಂದು. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ರು ನಾ ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
2: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. ಐದು ಬೆರಳುಗಳು ಒಂದೇ ಸಮನಾಗಿರ್ತದೇನೆಯ ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು, ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ

0: ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು ಐದು ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದೆಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಲ್ ಕಟ್ಟು ಅಂತ ಹೇಳೋ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆಹಾ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ. ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ರಿಂದ ಕೋಪ ಬಂತೆ, ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡುಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಯಬಾರ್ದು. ಕೈಗೆ ಕೆಸರಾದ್ರೇನೆ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಯಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ಧರೇ ಆತ್ಮನ ಆತ್ಮಾನ. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನ ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪ ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು ಎತ್ಕೊಂಡು ಹೋಗಿಯಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ಗೀತೆಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಯಾವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಇಳಿದ ಮೇಲೆ ಇಳಿಯ ಮುಳುಗಿದವನಿಗೆ ಚಳಿ ಏನು ಶೀತ ಏನು, ಎಷ್ಟೋ ತಿಷ್ಟಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಗಾದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡ
2: ಶ್ರೀ ನೇತೃತ್ವ ಸಮ್ಮಾನಿ ಪ್ರಧಾನಮಂತ್ರಿ ಶ್ರೀ ಮೋದಿ, ರಾಯಲ್ ಆರ್ಡರ್ ಆಫ್ ದ ಪೋಲರ್ ಸ್ಟಾರ್, ಡಿಗ್ರಿ ಕಮಾಂಡರ್ ಗ್ರೇಡ್ ಕ್ರಾಸ್ ಇತ್ಯನೇನ ಸಮ್ಮಾನೇನ ಸಭಾಜಿತವಾನ್. ಪ್ರಧಾನಮಂತ್ರಿ ಮೋದಿ ಸಹ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಂತರ್ಗತ ಉಭೌ ನೇತಾರು ಭಾರತ ಸ್ವೀಡನ್ ಸಂಬಂಧಾನಾಂ ಸಮೇಷಾಂ ಪದಕ್ಷೇಪಾಣಾಂ ಸಮೀಕ್ಷಾಮಪಿ ಕೃತವಂತೌ. ಉಭೌ ನೇತಾರು ವ್ಯಾಪಾರ, ನಿವೇಶ, ಪ್ರವಿಧಿ, ನವಾಚಾರ, ಹರಿತ ಪರಿವರ್ತನಂ, ಅಂತರಿಕ್ಷ, ರಕ್ಷಾ, ಅನುಸಂಧಾನಂ ಸಮೇತ್ಯ ನೈಕೇಷು ವಿಷಯೇಷು ಚರ್ಚಿತವಂತೌ. ಸ್ವೀಯ ಸಂಬೋಧನೆ ಶ್ರೀ ಮೋದಿ ಆತಂಕವಾದಂ ಆಲೋಚಯನ್ ನೈಕೇಷು ವಿಷಯೇಷು ವಿಸ್ತೃತೇನ ವಕ್ತವ್ಯಂ ಪ್ರಕಟಿತವಾನ್. ಆತಂಕವಾದಂ ವಿರುದ್ಧ ಸಂಘರ್ಷೆ ಸ್ವೀಡಿಷ್ ಪ್ರಧಾನಮಂತ್ರಿಣೋ ಸಮರ್ಥನಾಯ ಆಭಾರಮಪಿ ಶ್ರೀ ಮೋದಿ ಪ್ರಕಾಶಿತವಾನ್.
3: ಆತಂಕವಾದ ಪೂರಿ ಮಾನವತಾ ಕೆಲಿಯೇ ಗಂಭೀರ ಚುನೌತಿ ಹೇ. ಪಿಛಲೆ ವರ್ಷ ಪಹಲ್ಗಾಮ್ ಮೇ ಹುಯೆ ಆತಂಕಿ ಹಮಲೆಗೆ ಬಾದ್ ಹಮೇ ಸ್ವೀಡನ್ ಸೆ ಮಿಲೆ ಸಮರ್ಥನ್ ಕೆಲಿಯೇ ಮೇ ಪ್ರಧಾನಮಂತ್ರಿ ಕ್ರಿಸ್ಟರ್ಸನ್ ಕಾ ಆಭಾರ ವ್ಯಕ್ತ ಕರ್ತಾ ಹೂ. ಹಮ್ ಆತಂಕವಾದ ಔರ್ ಉಸ್ಕೆ ಸಮರ್ಥಕೋ ಕೆ ವಿರುದ್ಧ ಲಡಾಯಿ ಜಾರಿ ರಖೆಂಗೆ.
2: ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಸ್ವೀಡಿಶ್ ಸಮವಾಯ ಆಮಂತ್ರಿತಃ ಗೋಥೆನ್ಬರ್ಗ್ ಇತ್ಯತ್ರ ಪ್ರಮುಖ ಸ್ವೀಡಿಶ್ ಸಮವಾಯ ಪ್ರಮುಖೈ ಸಹ ವಾರ್ತಾಂತರ್ಗತಂ ಶ್ರೀ ಮೋದಿ ಸ್ವೀಡಿಶ್ ಸಮವಾಯಾನ್ ವಿನಿರ್ಮಾಣ ಹರಿತ ಹೈಡ್ರೋಜನ್ ಅಭಿಯಾನಂ ಸ್ವಚ್ಛೋರ್ಜಾ ಅನ್ಯೇಷು ಕ್ಷೇತ್ರೇಷು ಚ ಸ್ವೀಯೋಪಸ್ಥಿತಿ ಸಂವರ್ಧನಾಯ ಆಗ್ರಹಮಪಿ ಕೃತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯ ಸ್ವೀಯ ಯಾತ್ರಾಯಾಃ ಚತುರ್ಥೇ ಚರಣೆ ನಾರ್ವೆ ಇತ್ಯತ್ರ ಸಂಪ್ರಾಪ್ಯೇತ್. ಭಾರತ

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮನೋವಿಹಾರಿಣಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜನ

ಉಚಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ,
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಿಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ

0: ರಾಷ್ಟೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978 ಇಸುವಿನಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ ಫೋರ್ಡ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಸೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
1: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
5: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನ ಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನ ಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನ ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
1: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿ

ವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ, ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಕನ್ನಡ ಸುಗಮ ಸಂಗೀತ ಕ್ಷೇತ್ರದ ಒಂದು ದೊಡ್ಡ ಹೆಸರು. ಇವರ ಬಗ್ಗೆ ಇವತ್ತಿನ ನಮ್ಮ ಮಾತುಕತೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಭಾವಸ್ಪಂದನದಲ್ಲಿ ಒಂದಷ್ಟು ಭಾವಗೀತೆಗಳನ್ನು ಕೇಳ್ತಾ ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ನೀವು ಊಹೆ ಮಾಡೋದಕ್ಕೆ ಖಂಡಿತ ಒಂದಿಷ್ಟು ಕ್ಲೂ ನಾನು ಕೊಡ್ತೀನಿ. ಏನು ಅಂದರೆ ಈ ಹಾಡೇ ಕ್ಲೂ. ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನೀವು ಹೇಳಿ ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಜಗದ ಜೀವಕ್ಕೆ ಚೇತನವನ್ನ ಇತ್ತವರು ಸುಗಮ ಸಂಗೀತ ಕ್ಷೇತ್ರದ ಮಹನೀಯರು ಅಂತ ಹೇಳ್ಬೋದು. ಯಾಕಂದ್ರೆ ಭಾವನೆಗಳಿಗೆ ಸ್ಪಂದಿಸದ ಹೃದಯ ಇಲ್ಲ. ಅಂತಹ ಭಾವಸ್ಪಂದನಕ್ಕೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ಸುಗಮ ಸಂಗೀತ ಕ್ಷೇತ್ರದ ಪ್ರಮುಖರ ಸಾಲಿನಲ್ಲಿ ನಿಲ್ಲವರು ಯಶವಂತ್ ಹಳಿಬಂಡಿಯವರು. ವರಕವಿ ಬೇಂದ್ರೆಯವರ ಧಾರವಾಡ ಶೈಲಿಗಳ ನುಡಿಪಂಗಳಿಯನ್ನು ಯಶವಂತ ಹಳಿಬಂಡಿಯವರ ಧ್ವನಿಯಲ್ಲಿ ಸವಿಯಬಹುದಾದ ಸುಖ ತುಂಬಾ ಖುಷಿ ಕೊಡುವಂಥದ್ದು. ಸ್ವತಃ ಬೇಂದ್ರೆಯವರ ಎದುರುಗಡೆನೆ ಅವರ ಗೀತೆಗಳನ್ನು ಹಾಡಿ ಅವರ ಮನಸ್ಸನ್ನು ಮೆಚ್ಚಿಸಿ ಆಶೀರ್ವಾದ ಪಡೆದವರು ಯಶವಂತ್ ಹಳಿಬಂಡಿಯವರು. ಅವರ ಪಾತ್ರಗಿತ್ತಿ ಪಕ್ಕ ಹಾಡನ್ನಂತೂ ಬೇಂದ್ರೆಯವರ ಈ ಹಾಡು ಯಾವತ್ತಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲಂಥದ್ದು.

ಯಶವಂತ ಹಳಿಬಂಡಿ ಅವರ ಧ್ವನಿಯಲ್ಲಿರುವ ಈ ಹಾಡು ಬೇದ್ರೆಯವರ ರಚನೆಯಾಗಿದೆ. ಎಲ್ಲ ಜನಮನದಲ್ಲೂ ಒಂಥರ ಸಂತಸ ಉಕ್ಕಿಸದಂತಹ ಹಾಡು ಇದು ಅಂತ ಹೇಳಬಹುದು. ಯಶವಂತ ಹಳಿಬಂಡಿಯವರ ಮಧುರ ಕಂಠದಿಂದ ಹೊರಹೊಮ್ಮಿ ಹೋಗುವ ಈ ಅನೇಕ ಹಾಡುಗಳನ್ನು ನಾವು ಕೇಳಬಹುದು. ಕುಣಿಯೋಣು ಬಾರ ಕುಣಿಯೋಣು, ನಾ ಸಂತೆಗೆ ಹೋಗಿನಿ, ಆಕೆ ತಂದಿರಿ ಬೆಣ್ಣೆ, ಎಲ್ಲೋ ಜೋಗಪ್ಪರಿ ನರಮಾನೆ, ಕುಂಬಾರಕ್ಕಿ ಈಕಿ ಕುಂಬಾರಕ್ಕಿ, ಬಾರು ಸಾಧನ ಕೇರಿಗೆ, ಹೇಗೆ ಅನೇಕ ಗೀತೆಗಳು ಕೇಳುಗರ ಆನಂದದಲ್ಲಿ, ಅವರ ಆನಂದ ಸಾಗರದಲ್ಲಿ ಕೇಳುಗರನ್ನ ತಿಳಿಸುವಂಥದ್ದು ಅಂದರೆ ಸುಳ್ಳಲ್ಲ. 1950 ಮೇ 25 ತಾರೀಕು ಯಶವಂತ ಹಳಿಬಂಡಿ ಅವರು ಹುಟ್ಟಿದ್ದು. ಇವರ ತಂದೆ ಹನುಮಂತ ಹಳಿಬಂಡಿ ಮತ್ತು ತಾಯಿ ಬಸವೇಶ್ವರಿ ಅವರು. ಚಿಕ್ಕ ವಯಸ್ಸಲ್ಲೇ ಧಾರವಾಡದ ಪರಿಸರದಲ್ಲಿ ಹಾಸುಹೊಕ್ಕಾಗಿದ್ದ ಹಿಂದೂಸ್ತಾನಿ ಸಂಗೀತಕ್ಕೆ ಮಾರು ಹೋದ ಯಶವಂತ ಹಳಿಬಂಡಿ ಅವರು ಲಕ್ಷ್ಮಣರಾವ್ ದೇವಾಂಗರದಲ್ಲಿ ಮೊದಲಿಗೆ ಅವರ ಶಿಷ್ಯವೃತ್ತಿಯನ್ನು ಶುರು ಮಾಡಿದ್ರು. ಕೆಲವು ವರ್ಷಗಳಾದಮೇಲೆ ಜಾಸ್ತಿ ಹೆಚ್ಚಿನ ಪರಿಣಿತಿಗೋಸ್ಕರ ನಾರಾಯಣರಾವ್ ಮಜುಮ್ದಾರ್ ಅವರಲ್ಲಿ ಶಿಕ್ಷಣನ ಮುಂದುವರೆಸಿದ್ರು. ಹೀಗೆ ಸಾಕಷ್ಟು ವರ್ಷ ಹಿಂದೂಸ್ತಾನಿ ಗಾಯನದ ತಾಲೀಮು ನಡೆಸಿದ ಯಶವಂತ ಹಳಿಬಂಡಿಯವರು ಸುಗಮ ಸಂಗೀತ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ತುಂಬ ದೊಡ್ಡದು ಅಂತಲೇ ಹೇಳಬಹುದು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು

0: ತಮ್ಮ 5 ರಾಷ್ಟ್ರಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಟ್ಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನೀವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19ರಂದು ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ.

ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026 ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಕರ್ನಾಟಕ ಸುಗಮ ಸಂಗೀತ ಕ್ಷೇತ್ರದ ಪ್ರಮುಖರ ಸಾಲಿನಲ್ಲಿ ತುಂಬಾ ಬೆಳಗುವಂತಹ ಹೆಸರು, ಹೌದು, ನಮ್ಮ ಪಾತ್ರಗಿತ್ತಿ ಪಕ್ಕ ಹಾಡಿದಂತಹ ಯಶವಂತ ಹಳಿಬಂಡಿ ಅವರದು. ಯಶವಂತ ಹಳಿಬಂಡಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಅವರದೇ ಹಾಡುಗಳನ್ನು ಕೇಳ್ತಾ ಬಾಳಪ್ಪ ಹುಕ್ಕೇರಿ, ಅನುರಾಧ ಧಾರೇಶ್ವರ್ ಹೀಗೆ ಅನೇಕ ಗಾಯಕರನ್ನ ಆಗಾಗ ಕೇಳ್ತಿದ್ದ ಯಶವಂತರು ಸುಗಮ ಸಂಗೀತದ ಕಡೆಗೆ ಆಕರ್ಷಿತರಾದರು, ಕನ್ನಡ ಗೀತೆಗಳನ್ನು ಹಾಡಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲೇ ಪದವಿ ಪೂರ್ವ ಶಿಕ್ಷಣ ಮತ್ತು ಚಿತ್ರಕಲೆಯಲ್ಲಿ ಕೂಡ ತರಬೇತಿನ ಪಡೆದರು. ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಕೆಲಸಕ್ಕೆ ಸೇರಿ ಬೆಂಗಳೂರಿಗೆ ಬಂದಮೇಲೆ ಹಳಿಬಂಡಿಯವರು ಕೆಲಸದ ಜೊತೆ ಜೊತೆಗೆ ಹಾಡಿನ ಕೆಲಸನೂ ಮುಂದುವರೆಸಿದ್ರು. ಜೊತೆಗೆ ಎಲ್ಲದಕ್ಕಿಂತ ವಿಶಿಷ್ಟವಾಗಿ ಆಕಾಶವಾಣಿಯ ಸುಗಮ ಸಂಗೀತ ವಿಭಾಗದಲ್ಲಿ ಗಾಯಕರಾಗಿ ಆಯ್ಕೆಯಾದ ಹಳಿಬಂಡಿಯವರು ದೂರದರ್ಶನದಲ್ಲೂ ಕೂಡ ಜನಪ್ರಿಯ ಗಾಯಕರು ಅಂತ ಅನಿಸಿದ್ರು. 4 ದಶಕಗಳಿಗೂ ಹೆಚ್ಚು ಕಾಲ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇವರನ್ನ ತೊಡಗಿಸಿಕೊಂಡು ಸಹಸ್ರಾರು ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ಕೊಟ್ಟ ಹಳಿಬಂಡಿಯವರು ತಮ್ಮದೇ ಆದ ತಂಡವನ್ನ ಕಟ್ಟಿ ನಾಡಿನ ಉದ್ದಗಳಲ್ಲಿ ಸಂಚರಿಸಿ ಸುಪ್ರಸಿದ್ಧ ಕವಿಗಳ ಕವಿತಾಮೃತವನ್ನ ಸಂಗೀತ ಪ್ರಿಯರಿಗೆ ಉಣಬಡಿಸಿದ ಮೇರು ವ್ಯಕ್ತಿತ್ವ ಅಂತ ಹೇಳಬಹುದು. ಯಶವಂತ ಹಳಿಬಂಡಿಯವರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಯಶವಂತ ಹಳಿಬಂಡಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ ಇವತ್ತಿನ ನಮ್ಮ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಹಳಿಬಂಡಿಯವರ ನೂರಾರು ಹಾಡುಗಳು ಜನಪ್ರಿಯವಾಗಿದೆ. ನೂರಾರು ಸುಗಮ ಸಂಗೀತ ಕಮ್ಮಟಗಳಲ್ಲಿ ವಿದ್ಯಾರ್ಥಿಗಳಿಗೆ ಕನ್ನಡ ಗೀತೆಗಳನ್ನು ಹೇಳಿಕೊಟ್ಟು ಅವರಿಂದಲೇ ಹಾಡಿಸಿದ ಕೀರ್ತಿನೂ ಇವರಿಗೆ ಸಲ್ಲುತ್ತೆ. ಮೈಸೂರು ಸೀಮೆಯಲ್ಲಿ, ಬೆಂಗಳೂರು ಮೈಸೂರು ಸೀಮೆಯಲ್ಲಿ ಸುಗಮ ಸಂಗೀತವನ್ನು ಧಾರವಾಡ ಶೈಲಿಯಲ್ಲಿ ಹಾಡುವ ಅಪರೂಪದ ಗಾಯಕರು ಅಂತ ಹಳಿಬಂಡಿಯವರು ಹೆಸರಾಗಿದ್ದರು. ಮಕ್ಕಳು ಹಿರಿಯರು ಎಲ್ಲರೂ ಆತ್ಮೀಯವಾಗಿ ಕೇಳ್ತಾ ಇದ್ದಂಥ ಹಾಡು ಯಶವಂತ ಹಳಿಬಂಡಿಯವರು. ಭಾವಗೀತೆಗಳಷ್ಟೇ ಅಲ್ಲದೆ ಜೊತೆ ಜೊತೆಗೆ ಭಕ್ತಿಗೀತೆಗಳು, ಜಾನಪದ ಗೀತೆಗಳು, ಶರಣರ ಪದ, ವಚನ, ತತ್ವಪದ, ಹೀಗೆ ಸಾಕಷ್ಟು ಪ್ರಕಾರಗಳಲ್ಲಿ ಹಳಿಬಂಡಿಯವರು ಅವರ ಧ್ವನಿಯಿಂದ ಪ್ರಸಿದ್ಧರಾದರು. ಕರ್ನಾಟಕ ಸರ್ಕಾರ ಆಯೋಜಿಸಿದ ಅನೇಕ ಉತ್ಸವಗಳಲ್ಲೂ ಕೂಡ ಪಾಲ್ಗೊಂಡ್ರು. ಯಶವಂತ ಹಳಿಬಂಡಿಯವರಿಗೆ ನಮ್ಮ ನಮನಗಳು ಅಂತ ಹೇಳ್ತಾ, ಹೌದು, ಯಶವಂತ ಹಳಿಬಂಡಿಯವರ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನಿಮ್ಮ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನು ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800-118430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಸಮಯ 8:32 ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ, ನಮ್ಮ ವಾರ್ತೆಗಳಲ್ಲೆಲ್ಲ ಕೇಳ್ದ ಹಂಗೆ, ಇವತ್ತು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವಂತೆ. ಇತಿಹಾಸ, ಮಹತ್ವ ಏನೇನೆಲ್ಲ ಇದರದು ಹೇಳ್ತೀನಿ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀವಿ ಅಂತ ಅಂದರೆ ಅಲ್ಲಿ ಏನೇನಿಲ್ಲ ಇದೆ ನೋಡೋಕ್ಕೆ ಅಂತ ಯೋಚನೆ ಮಾಡ್ತೀವಿ. ಅಲ್ಲಿನ ವಿಶೇಷತೆಗಳನ್ನು ನೋಡಿಕೊಳ್ಳದೆ ಖಂಡಿತವಾಗ್ಲೂ ಬರಲ್ಲ. ಹಾಗೆಯೇ ಆಯಾ ಜಾಗದ ಆಯಾ ಪ್ರದೇಶದ ವಸ್ತು ಸಂಗ್ರಹಾಲಯ ಕೂಡ ಅಷ್ಟೇ ಮುಖ್ಯವಾಗಿರತ್ತೆ ಅಂತಲೇ ಹೇಳಬಹುದು. ವಸ್ತು ಸಂಗ್ರಹಾಲಯ ನೋಡೋಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಯಾವುದಾದ್ರೂ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಮ್ಯೂಸಿಯಂ ಇದ್ದರೆ ಖಂಡಿತ ಭೇಟಿ ಕೊಟ್ಟೇ ಕೊಡ್ತೀವಿ. ಇದು ನಮ್ಮ ಗತಕಾಲದ ವಿಭಿನ್ನ ವಸ್ತುಗಳು ಅಥವಾ ಕೆಲವು ವಿಶೇಷವಾದ ಉಲ್ಲೇಖಗಳು ನಮಗೆ ನೋಡೋಕ್ಕೆ ಸಿಗುವಂತಹ ಜಾಗ. ಹೀಗಾಗಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂದರೆ ಇವತ್ತು ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ May 18 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಆಚರಿಸಲಾಗತ್ತೆ. ವಸ್ತು ಸಂಗ್ರಹಾಲಯ ದಿನದ ಬಗ್ಗೆ ನಾವು ಮಾತಾಡೋದಾದರೆ ಸಾಕಷ್ಟು ವಿಶೇಷತೆ ವಿಶಿಷ್ಟತೆ ಅನುಭವಗಳು ನಮಗೆಲ್ಲ ಆಗಿರತ್ತೆ. ಚಿಕ್ಕ ವಯಸ್ಸಿನಿಂದನೂ ಸ್ಕೂಲಲ್ಲಿ ಒಂದು ಟ್ರಿಪ್ ಕರ್ಕೊಂಡೋಗ್ತಾರೆ ಅಂದರೆ ಆವಾಗಲೂ ಕೂಡ ಮೊದಲನೇ ಪ್ರಿಯಾರಿಟಿ ಯಾವಾಗ್ಲೂ ವಸ್ತು ಸಂಗ್ರಹಾಲಯಕ್ಕೇ ಇರುತ್ತೆ, ಮ್ಯೂಸಿಯಂಗೇನೆ ಇರುತ್ತೆ. ಹಾಗಾಗಿ ವಸ್ತು ಸಂಗ್ರಹಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಕೇಳ್ತಾರೆ ಇದು ಕನ್ನಡ ಕಾಮನಬಿಲ್ಲು 101.3.

8:51 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ವಸ್ತು ಸಂಗ್ರಹಾಲಯಗಳು ನಮ್ಮ ಸುತ್ತಲಿರೋ ಪ್ರಪಂಚವನ್ನ ಒಂಥರ ವಿಶಿಷ್ಟ ಅಂತ ಅನ್ಸಿಸುತ್ತೆ. ಈ ವಸ್ತು ಸಂಗ್ರಹಾಲಯಗಳು ನಮ್ಮ ಭೂತಕಾಲ ಹಿಸ್ಟ್ರಿ ಏನಿದೆಯಲ್ಲ ಅದ್ರ ಬಗ್ಗೆ ನಮಗೆ ಒಂದು ಚಿತ್ರಣವನ್ನ ನೀಡೋದ್ರ ಜೊತೆ ಜೊತೆಗೆ ಒಳ್ಳೆ ಭವಿಷ್ಯವನ್ನ ನಮಗೆ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ದೊಡ್ಡವರು ಹೇಳ್ತಾರೆ, ಇತಿಹಾಸ ಗೊತ್ತಿರೋನು ಮಾತ್ರನೇ ಇತಿಹಾಸನ ನಿರ್ಮಿಸೋಕೆ ಸಾಧ್ಯ ಅಂತ. ಆದ್ರಿಂದ ವಸ್ತು ಸಂಗ್ರಹಾಲಯಗಳು ನಮಗೆ ಇತಿಹಾಸವನ್ನ ಹೇಳುತ್ತೆ. ಸುರಕ್ಷಿತವಾಗಿ ಸಂಗ್ರಹವಾಗಿರೋ ಸಾಂಸ್ಕೃತಿಕ ಮತ್ತು ನೈಸರ್ಗಿಕ ಪರಂಪರೆಯನ್ನ ರಕ್ಷಿಸೋದು ಈ ವಸ್ತು ಸಂಗ್ರಹಾಲಯಗಳ ಉದ್ದೇಶ. ಇದನ್ನ ಉತ್ತೇಜಿಸೋಕೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಇದರ ಇತಿಹಾಸನ ನಾವು ಒಂಚೂರು ನೋಡೋದಾದ್ರೆ, ಪ್ರತಿ ವರ್ಷ ಇದನ್ನ ಆಚರಣೆ ಮಾಡ್ತೀವಿ. 1977 ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಘೋಷಿಸ್ತು ಮತ್ತೆ ಅವತ್ತಿನಿಂದ ಪ್ರತಿ ವರ್ಷ ಇದನ್ನ ಆಚರಿಸ್ತಾ ಬಂದಿದ್ದಾರೆ. ರಷ್ಯಾದ ಮಾಸ್ಕೋದಲ್ಲಿ ಐಕೋಮ್ ಅಂದ್ರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಜನರಲ್ ಅಸೆಂಬ್ಲಿಯಲ್ಲಿ ಈ ನಿರ್ಣಯವನ್ನ ಅಂಗೀಕರಿಸ್ತು. ಸಮಯ 8:53. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇನ್ನೇನು ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಮತ್ತೆ ಸಖತ್ ಸಾಂಗ್ಸ್ ಅಲ್ಲಿ ನಿಮ್ ಜೊತೆ ಆಗ್ತೀನಿ. ನಾನು ಮಧು ಚೈತ್ರ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
1: ಆಶಾಕಿರಣ ಯೋಜನೆಯಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡು ಕೇಳೋಕೆ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
8: ಎಫ್ ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್.

0: ಸ್ಕ್ರಾಚ್ಗಳ ರಿಂಗು ಸಖತ್ ಸಾಂಗು
1: ಪ್ರತಿದಿನ ಬೆಳಗ್ಗೆ 9ಕ್ಕೆ ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ
2: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಅದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸು, ನಿಮ್ಮದೇ ಇಷ್ಟದ ಹಾಡುಗಳನ್ನು ಕೇಳುವಂತಹ ಸಮಯ ಇದು. ನಿಮ್ಮಿಷ್ಟದ ಹಾಡಿಗಾಗಿ ನೀವು ಕೂಡ ನಮಗೆ ಸಂದೇಶ ತಲುಪಿಸಬಹುದು. 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ, 9480901013. ಹೌದು, ಸಿಂಧನೂರಿಂದ ಸುರೇಶ್ ಬಿಲಟಗಿ ಸಖತ್ ಸಾಂಗ್ಸ್ ಅಲ್ಲಿ ಒಂದು ಹಾಡನ್ನು ನಮಗೋಸ್ಕರ ಪ್ರಸಾರ ಮಾಡಿ ಅಂತ ಪ್ರಸಾದ್ ಕೆಸರಮಡು ಮತ್ತೆ ಜೊತೆಗೆ ಗಡಿಕಂಟೆ ಪೂಜಾ ಅವರು ಸಂದೇಶ ಕಳಿಸಿದರೆ. ಬಿಂದು ಪ್ರಕಾಶ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಅಡಿಗೇನಹಳ್ಳಿಯಿಂದ ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಭೋವಪ್ಪ ವೆಂಕಟೇಶ್ ನಿಮ್ಮ ಸಂದೇಶ ಕೂಡ ತಲುಪಿದೆ ಕಣ್ರಿ. ಮಣಿಕಲ್ ಕೃಪಾ ಉಮೇಶ್ ನಾಗರತ್ನ ರಾಜಾಜಿನಗರದಿಂದ, ಚಿಕ್ಕೋಡು ಗ್ರಾಮದಿಂದ ಅಥಣಿ ಶ್ರೀಶೈಲ ತೇಲಿ ಮತ್ತೆ ಕೃಷ್ಣ ಅವರು ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ ಕೇಳ್ತಾ ಇರೋರು ಹಲವು ಆಕಾಶವಾಣಿ. ಹೌದು, ಇವರು ನಿಮ್ಮ ಸಾಂಗು ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿದೆ, ಆದರೆ ನಿಮ್ಮ ಹೆಸರು ಮಾತ್ರ ಕಾಣಿಸ್ತಾ ಇಲ್ಲ. ನಂಬರ್ ರನ್ನಿಂಗ್ ವಿತ್ 47539 ನಿಮ್ಮ ಹೆಸರಿನ ಜೊತೆಲಿ. ದಯವಿಟ್ಟು ಮುಂದಿನ ಸಲ ನಿಮ್ಮ ಸಂದೇಶನ ತಲುಪಿಸಿ ಅಂತ ಹೇಳ್ತಾ, ಇದು ನಿಮ್ಮ ದೇಶದ ಹಾಡುಗಳ ಹೊತ್ತು. ನಿಮ್ಮ ಜೊತೆಯಾಗಿರೋದು ನಾನು ಮಾಧು ಚೈತ್ರಾ.

ಒಂದು ಅದ್ಭುತವಾದ ಹಾಡನ್ನ ಕೇಳಿದ್ರಿ. ಸಮಯ 9:16. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ಎಷ್ಟೇ ಕಾಲ ಬದಲಾದ್ರೂ ಕೂಡ ಕೆಲವೊಂದು ಹಾಡುಗಳು ಕೆಲವೊಂದು ಮಾತುಗಳು ಬದಲಾಗದೇ ಇಲ್ಲ. ಪರಂಪರೆಯ ಜೊತೆ ಯುವಜನತೆಯ ಸಂಘರ್ಷ ಹೊಸದೇನಲ್ಲ, ಕಾಲಕಾಲಕ್ಕೆ ಪರಂಪರೆ ಬದಲಾಗ್ತಾ ಆ ಪರಂಪರೆನ ಪ್ರಶ್ನಿಸ್ತಾ ಬಂದಿರ್ತಾರೆ ಕೂಡ ಯುವಜನತೆ. ಆ ಬದಲಾವಣೆಯನ್ನ ನಮ್ಮ ಯುವಕರು ಖಂಡಿತವಾಗ್ಲೂ ಬಯಸ್ತಾರೆ. ಮೊದಲೆಲ್ಲ ಬರೀ ಒಂದಷ್ಟು ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ ಇರ್ತಿತ್ತು, ಅದು ಕ್ರಮೇಣ ಬದಲಾಗ್ತಾ ಬಂತು. ದೈನಂದಿನ ಬದುಕಿನ ಎಲ್ಲ ಹಂತದಲ್ಲೂ ಅದರ ವ್ಯಾಪ್ತಿಯನ್ನು ವಿಸ್ತರಿಸ್ತು. ಅಂದರೆ ಬದಲಾವಣೆ ಎಲ್ರಿಗೂ ಒಪ್ಕೊಳ್ಳೇಬೇಕಾಗಿರುವಂತಹ ಸಹಜವಾದ ಕಾಣಿಕೆ ಅಂತ ಹೇಳ್ಬಹುದು. 9:16 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3. ನಾಗೇಂದ್ರ ತಾವರೆಕೆರೆಯಿಂದ ಸಂದೇಶನ ಕಳಿಸಿದರೆ ಜೊತೆಗೆ ಒಂದು ಹಾಡು ನಮಗೋಸ್ಕರ ಅಂತ, ಹನುಮಂತಪ್ಪ ಮಡಿವಾಳರ್, ವಿನಯ್, ಪವಿತ್ರ, ಎನ್ ಜಿ ಬಸವರಾಜ್, ಅನ್ನಪೂರ್ಣ, ಜೊತೆಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿಯಿಂದ, ಸತೀಶ್ ಉಡುಪಿಯಿಂದ, ಗುಮ್ಮಳ ಗ್ರಾಮಸ್ಥರು, ಆನೇಕಲ್ಲಿಂದ ಸಂದೇಶನ ಕಳಿಸಿದ್ದಾರೆ, ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅನುರಾಧ, ಪ್ರತೀಕ್ಷಾ, ರಾಜು ಅವರು ಸಂದೇಶನ ಕಳಿಸಿದ್ದಾರೆ, ಜೊತೆಗೆ ಟಿಬಿ ಸರ್ಕಲ್ ಹೊಸದುರ್ಗದಿಂದ ಚಿದಾನಂದ್ ಅವರು, ನಾಗೇಶ್, ದೀಪ, ಋತ್ವಿಕ್, ಶಹಾಪುರದಿಂದ ಕವಿತಾ, ನಮಸ್ತೆ, ಒಂದು ಹಾಡು ನಮಗೋಸ್ಕರ ಅಂತ ರೂಪ ಪಾಂಡುರಂಗರಾವ್ ಸಂದೇಶನ ಕಳಿಸಿದ್ದಾರೆ. ಹೈತಾಪುರ ಗ್ರಾಮ ಶ್ರೀಕಾಂತ್ ಪೂಜಾರ್ ಮುಂಡ್ರಗಿ ಅವರು ಸಂದೇಶನ ಕಳಿಸಿದ್ದಾರೆ. ಗಣೇಶ್ ರಾಯದುರ್ಗ ಆಂಧ್ರದಿಂದ ಸಂದೇಶ ಕಳಿಸಿದ್ದಾರೆ. ನೀವೆಲ್ಲರಿಗಾಗಿ ಮುಂದಿನ ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

9:31 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಸಖತ್ ಸಾಂಗ್ಸ್ ಅಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ನಿಮ್ಮ ಇಷ್ಟದ ಹಾಡಿಗಾಗಿ ನಮಗೂ ಕೂಡ ಸಂದೇಶನ ತಲುಪಿಸಿ 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹಂಚಿ ಉಣ್ಣೋದ್ರಲ್ಲಿ ಸುಖ ಇದೆ, ಕೂಡಿ ಬಾಳೋದ್ರಲ್ಲಿ ಆನಂದ ಇದೆ, ಹೀಗೆ ಎಷ್ಟೊಂದು ನಾಣ್ಣುಡಿಗಳನ್ನ ಹೇಳ್ತಾ ಇರ್ತೀವಿ. ಆದರೆ ಈಗಿನ ಕಾಲದ ಮಕ್ಕಳು ಅಥವಾ ಯುವಜನತೆ ಖಂಡಿತವಾಗ್ಲೂ ಇದನ್ನೆಲ್ಲ ಫಾಲೋ ಮಾಡುತ್ತಾ ಬರೀ ಕತೆ ಕೇಳೋದಕ್ಕೆ ಮಾತ್ರ ಚೆನ್ನಾಗಿದೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಇವಾಗಿರೋ ಈ ನಗರ, ಅರೆ ನಗರ, ಪಟ್ಟಣಗಳು ಈ ಎಲ್ಲ ಕಡೆನೂ ಯುವಜನತೆ ಅಥವಾ ಇವತ್ತಿನ ಇನ್ನೇನು ಮದುವೆ ಆಗ್ತಾರೆ, ಮದುವೆ ಆಗೋ ಅವರು ಅಥವಾ ಮದುವೆ ಆಗಿರೋರು ಎಲ್ಲರೂ ನಮಗೆ ಒಂದು ಸೆಪರೇಟ್ ಮನೆ ಬೇಕು ಅಂತ ಬಯಸ್ತಾರೆ. ಅಪ್ಪ ಅಮ್ಮನ ಅರಮನೆಗಿಂತ ಅವರಿಚ್ಛೆಯಂಗಿರೋ ಅವರ ಬದುಕನ್ನು ಹೇಗೆ ಅವ್ರು ಅಂದ್ಕೊಂಡಿರ್ತಾರೋ ಹಾಗೆ ನಿರ್ಮಿಸ್ಕೊಳ್ಬೇಕು ಅನ್ನೋ ಒಂದು ತವಕ ಹೆಚ್ಚಾಗಿ ಅವ್ರದ್ದೇ ಇಷ್ಟದ ಮನೆಯಲ್ಲಿ ಬದುಕೋರೇ ಹೆಚ್ಚಾಗಿದ್ದಾರೆ. 9:32 ಗೀತಾ ನಾಗಪ್ಪ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಮಹಾಂತೇಶ್, ಶ್ವೇತಾ, ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಮತ್ತೆ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದವರು ರೂಪಾ ಲಕ್ಷ್ಮೀಕಾಂತ್ ಅವರು ಸಂದೇಶನ ಕಳಿಸಿದರೆ. ನಮಗೋಸ್ಕರ ಒಂದು ಹಾಡು ಕೇಳಿಸಿ ಅಂತ ಹೇಳ್ತಾ ಇದ್ದಾರೆ ಶರತ್ ಬೇಲೂರಿಂದ. ಬದಲಾವಣೆ ಜಗದ ನಿಯಮ ಹೌದು ಅಲ್ವಾ ಅಂತ ಸದ್ವಿನ ಮಹೇಶ್ ಸೌಮ್ಯ ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಪದ್ಮಜ ಬಿಡೆ ಹಂಪಿ ನಗರದಿಂದ. ಮತ್ತೆ ನಾಗರಾಜ್ BTM ಲೇಔಟಿಂದ ಒಂದು ಹಾಡು ಹಾಕ್ರಿ ನಮಗೋಸ್ಕರ ಅಂತ ರಮ್ಯಾ ಮಂಜುನಾಥ್ ದಾವಣಗೆರೆಯಿಂದ ಸಂದೇಶನ ಕಳಿಸಿ ಕೇಳ್ತಾ ಇದ್ದಾರೆ. ಮೂಡಲ ವಿಠಲಾಪುರ ಶ್ರೀಧರ್ ಪೆನಗಟ್ಟಿ ಅನಂತ ಕುಮಾರ್ ಅವರು, ದಯಾನಂದ ಶೆಟ್ಟಿ ಚಟ್ಟಿಹಳ್ಳಿಯಿಂದ, ಜೊತೆಗೆ ಸೌರಾಷ್ಟ್ರಪೇಟೆ ಬೆಂಗಳೂರಿಂದ ಅಮರಾವತಿ ಹರಿಕುಮಾರ್ ಅವರು ಸಂದೇಶನ ಕಳಿಸಿದ್ದಾರೆ. ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅರುಣ ಮೈತ್ರಿ, ಜೊತೆಗೆ ಅನಂತಮೂರ್ತಿ ಶೃಂಗೇರಿಯಿಂದ, ಸುಜಾತ ಆರ್ ಗಣೇಶ್ ಕಲಬುರ್ಗಿಯಿಂದ, ಧರ್ಮಣ್ಣ ಧನ್ನಿಯವರು ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಈ ಮುಂದಿನ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಈ ಸೂಪರ್ ಹಿಟ್ ಹಾಡಿಗಾಗಿ ನೀವು ನಮಗೆ ಸಂದೇಶನ ಕಳಿಸಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾ ಕನ್ನಡ ಕಾಮರವೆಲು 101.3.

9:45 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸಂದೇಶನ ಕಳಿಸಿದವರು ನಮಗೋಸ್ಕರ ಒಂದು ಹಾಡು ಕೇಳಿಸಿ ಅಂತ ನವೀನ್ ಕುಮಾರ್ ಗಂಗಾವತಿ ಮಲಿಂಗಪುರದಿಂದ, ಐನೂದಿನ ಬನಹಟ್ಟೆ ಶಿವಲಿಂಗಪ್ಪ ಬದ್ರೆ ಗುರುಮೂರ್ತಿ ಅವರು ಸಂದೇಶನ ಕಳಿಸಿದ್ದಾರೆ. ಮುನಿಯಣ್ಣ ಅವರು ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಪಾದರಾಯನಪುರದಿಂದ ರೇಣುಕಾ ನರಸಿಂಹ ಅವರು, ನಾಗರಾಜಯ್ಯ ಗುದ್ದಲ ನೇರ್ಲಗೆರೆ, ಜೊತೆಗೆ ರವಿ ಎಂ ಎಚ್ ಬೆಳಗಾವಿ ವಿಮಾನ ನಿಲ್ದಾಣದಿಂದ ಒಂದು ಹಾಡು ನಮಗೋಸ್ಕರ ಸಂದೇಶನ ಕಳಿಸಿ ಅಂತ. ಸಿರಿಗುಪ್ಪ ತಾಲೂಕು ಬೆಳಗಾವಿಯಿಂದ ಬಸವರಾಜ್ ಅವರು ಸಂದೇಶನ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಮತ್ತೆ ಟಿ ಬಿ ಸರ್ಕಲ್ ಚಿದಾನಂದ್ ಅವರು ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗಾಗಿ ಮುಂದಿನ ಹಾಡುಗಳು ಪ್ರಸಾರ ಆಗತ್ತೆ. ಇವತ್ತು ನಮಗೆ ಒಳ್ಳೆ ಶಿಕ್ಷಣ, ಒಳ್ಳೆ ಕೆಲಸ, ಒಳ್ಳೆ ಉದ್ಯೋಗ ಇದೆಲ್ಲವೂ ಸಿಗುತ್ತೆ. ಈ ಎಲ್ಲವೂ ನಮಗೆ ಸಿಗಬೇಕು ಅಂದರೆ ಖಂಡಿತವಾಗ್ಲೂ ಯಾವುದೋ ಹಳ್ಳಿಯಲ್ಲಿದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇವತ್ತಿನ ದೂರಶಿಕ್ಷಣದಲ್ಲಿ, ಆನ್ಲೈನ್ ವ್ಯವಸ್ಥೆಯಲ್ಲಿ ಖಂಡಿತ ಅದೆಲ್ಲವೂ ಸಾಧ್ಯ ಆಗುತ್ತೆ. ಆದರೆ ನಗರಕ್ಕೆ ಬರಬೇಕು ಅನ್ನುವಂತಹ ಜನ ಇಲ್ಲಿನ ದುಬಾರಿ ಬದುಕಿಗೆ ಸಿಕ್ಕಾಪಟ್ಟೆ ಹೊಂದ್ಕೊಳ್ಳೋಕ್ಕೆ ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಒಂಥರ ಅಲ್ಲಿ ಕೂಡು ಕುಟುಂಬದಲ್ಲಿ ಜೊತೆಯಲ್ಲಿ ಇರೋದು ಕೂಡ ತುಂಬ ಕಷ್ಟ ಅನಿಸುತ್ತೆ. ಇದರಿಂದ ಈ ಓದಿದ ಯೋಜನತೆಯ ಅಪ್ಪ ಅಮ್ಮ ಏನಿದ್ದಾರೆ, ಪೋಷಕರೇನಿದ್ದಾರೆ, ಅವರಿಗೂ ಕೂಡ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಅದರಿಂದ ನಾವು ಎಲ್ಲಿದ್ದೀವೋ ಅಲ್ಲೇ ಜೀವನನ ಕಂಡುಕೊಳ್ಳೋದು ಕೂಡ ನಮ್ಮ ಆದ್ಯತೆಗಳಲ್ಲಿ ಒಂದಾಗಲೇಬೇಕು. ಸಮಯ 9:47. ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

ಕನ್ನಡಕ್ಕಾಗಿ. ಸಮಯ 9:55, ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಇದಾಗಿದ್ದು ಇವತ್ತಿನ ಸಖತ್ ಸಾಂಗ್ಸ್ ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ದಾವಣಗೆರೆಯಿಂದ ಮೋನಿಕಾ, ಬಸವರಾಜ್ ನಾಯಕ್, ಚಂದ್ರಶೇಖರ್, ರಿಷಬ್ ಮತ್ತೆ ಇನ್ನೊಂದಷ್ಟು ಜನರ ಸಂದೇಶ ತಲುಪಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ 11:10 ವಾಪಸ್ ಆಗ್ತೀನಿ. ಕೇಳ್ತಾ ಇರಿ ಕನ್ನಡ ಕಾಮನವಿಲು 101.3. ನಿಮ್ಮ ಜೊತೆಯಲ್ಲಿ ನಾನು ಮಧು ಚೈತ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮ್ಯೂಸಿಕಲ್ ಯಾರ್ಸದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲು 101.3. ಸಿನಿಚಿಟೆ ಕಾರ್ಯಕ್ರಮಕ್ಕೆ ನಾವೆಲ್ರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಧು ಚೈತ್ರ. ಕನ್ನಡ ಮತ್ತೆ ತೆಲುಗು ಚಿತ್ರಗಳ ಮಹಾನ್ ಸಂಗೀತ ನಿರ್ದೇಶಕರೊಬ್ಬರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಯಾರು ಖಂಡಿತ ಹೇಳ್ತೀನಿ. ಈ ಹಾಡನ್ನ ಕೇಳಿದ್ಮೇಲೆ ನಿಮ್ಗೆ ಅವ್ರು ಯಾರು ಅಂತ ಗೊತ್ತಾದ್ರೆ ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ನಾನು ಈ ಹಾಡನ್ನ ಪ್ರಸಾರ ಮಾಡಿದ ತಕ್ಷಣನೇ ಹಾಕಿದ ತಕ್ಷಣನೇ ಘಂಟಸಾಲ ಅವರ ಧ್ವನಿ ಇದ್ದಿದ್ದ ಹಾಡನ್ನು ಕೇಳಿ ಘಂಟಸಾಲ ಇರಬಹುದಾ ಅಂತ ಸಾಕಷ್ಟು ಜನ ಸಂದೇಶನ ಕಳಿಸಿದ್ರೆ, ಆದರೆ ಸರಿಯಾಗಿ ನಾನು ಯಾರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಊಹೆ ಮಾಡಿರೋರಲ್ಲಿ ನೇತ್ರಾ ಕೆಂಗೇರಿಯಿಂದ ಸರಿಯಾಗಿ ಹೇಳಿದ್ದಾರೆ. ಜೊತೆಗೆ ಮಂಡಿಕಲ್ ಕೃಪಾ ಉಮೇಶ್ ಅವರು ಕೂಡ ಕರೆಕ್ಟಾಗಿ ಹೇಳಿದ್ದಾರೆ. ನಾನು ಮಾತಾಡ್ತಾ ಇರೋದು ಚಲ್ಲಿಪಿಳ್ಳ ಸತ್ಯಂ ಅವರ ಬಗ್ಗೆ. ಕನ್ನಡ ಮತ್ತು ತೆಲುಗು ಚಿತ್ರಗಳ ಮಹಾನ್ ಸಂಗೀತ ನಿರ್ದೇಶಕ ಸತ್ಯಂ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅವ್ರು ಹುಟ್ಟಿದ್ದು 1935 May 17 ಡೋಲಕ್ ವಾದ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಸಿನಿಮಾ ಸಂಗೀತದಲ್ಲಿ ಅತ್ಯಭೂತಪೂರ್ವ ಅನ್ನುವಂತಹ ಯಶಸ್ಸನ್ನು ಸಾಧಿಸಿದ ಏಕೈಕ ಸಿನಿಮಾ ಸಂಗೀತ ನಿರ್ದೇಶಕ ಸತ್ಯಂ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅವರೇ ಸಂಯೋಜಿಸಿದ ಸೂಪರ್ ಹಿಟ್ ಗೀತೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ಅದನ್ನು ಕೇಳದೇ ಇದ್ರಾಗತ್ತಾ?

ಸತ್ಯಂ ಅಂದ ಕೂಡಲೇ ನಮ್ಗೆ ನೆನಪಾಗೋದು ಅವರ ಸೊಗಸಾದ ಹಾಡುಗಳು ಮನಸ್ಸಲ್ಲಿ ನಾ ಮುಂದೆ ತಾ ಮುಂದೆ ಅಂತ ಬರುತ್ತೆ. ಕನ್ನಡದಲ್ಲಿ ಮೊದಲನೇ ಬಾರಿಗೆ ಸಂಗೀತ ನೀಡಿದ್ದು ರಾಮಾಂಜನೇಯ ಯುದ್ಧ ಚಿತ್ರಕ್ಕೆ. ಆ ಚಿತ್ರದ ಹನುಮನ ಪ್ರಾಣ ಪ್ರಭು ರಘುರಾಮ ಮತ್ತೆ ಜಗದೀಶನಾಡುವ ಜಗವೇ ನಾಟಕ ರಂಗ ಜಯ ಜಯ ಶ್ಯಾಮ ಜಯ ಘನಶ್ಯಾಮ ಇವೆಲ್ಲ ಇವತ್ತಿಗೂ ಕೂಡ ಜನಪ್ರಿಯತೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳ್ಬಹುದು. ಮುಂದೆ ಅವರು ಸಂಯೋಜಿಸಿದ ಗಾಂಧಿನಗರ ಚಿತ್ರದ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ನಾವು ಅವಾಗಲೇ ಕೇಳಿದಂತಹ ಹಾಡು. ಕಾಣದ ಊರಲ್ಲಿ ನೀ ಕುಳಿತಿರುವೆ ಸರ್ವಮಂಗಳ ಚಿತ್ರದ ನನ್ನವಳು ನನ್ನದೆಯ ಹೊನ್ನಾಡ ನಾಡುವಳು ಒಂದೇ ಬಳಿಯ ಹೂವು

ಚಿತ್ರದ ಮಹಮ್ಮದ್ ರಫಿ ಆಡಿದ ನೀನಲ್ಲಿ ನಡುವೆ ದೂರ ಎಲ್ಲೆಲ್ಲೂ ಲೋಕವೇ ಸಹೋದರರ ಸವಾಲ್ ಚಿತ್ರದ ಓನಲ್ಲೇನೆ ಸವಿ ಮಾತೊಂದ ಹೀಗೆ ತಿರುಗುಬಾಣ ಚಿತ್ರದ ಇದೇ ನಾಡು ಇದೇ ಭಾಷೆ ಯಾವತ್ತಿಗೂ ನಮ್ಮದು ಅನ್ನುವಂತಹ ಹಾಡುಗಳನ್ನ ಕೊಟ್ಟವರು ಸತ್ಯಂ ಅವರು. ಹೀಗೆ ಪುಟಗಟ್ಟಲೆ ಬರಿತಾ ಹೋಗ್ಬೋದು ಸತ್ಯಂ ಅವರ ಹಾಡುಗಳನ್ನ, ಅವರದೇ ಹಾಡುಗಳನ್ನ ಕೇಳ್ತಾ ಇದೀವಿ ಇವತ್ತಿನ ನಮ್ಮ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ಜೊತೆಗೆ ಸತ್ಯಂ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಸಂದೇಶನ ನಮಗೆ ತಲುಪಿಸಬಹುದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಗೀತಾ ಅವರು ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ ಪೆಂಡಾಲ ಸೀತಾರಾಮ ಶಾಸ್ತ್ರಿ ಅವರ ಅಂತ. ಖಂಡಿತ ಅಲ್ಲ ರೀ, ಸತ್ಯಂ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು. ಮತ್ತೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಮಲ್ಲಪ್ಪಭದ್ರೆ ಅವರು, ಹೌದು ಸಾಕಷ್ಟು ವಿಶಿಷ್ಟವಾದ ಗೀತೆಗಳನ್ನು ಕನ್ನಡಕ್ಕೆ ಕೊಟ್ಟವರು ಅಂತ ಹೇಳಿದ್ದಾರೆ. ಹೌದು ಖಂಡಿತ, ಕನ್ನಡ ಕಾದಂಬರಿಗಳನ್ನು ಆಧರಿಸಿ ಚಿತ್ರದ ಹಾಡುಗಳು. ಓಲ್ಡ್ ಈಸ್ ಗೋಲ್ಡ್ ಖುಷಿ ಕೊಡ್ತಾ ಇದೆ, ಹಳೆ ಹಾಡುಗಳು ಅಂತ ಹೇಳ್ತಾ ಇದ್ರೆ ಇದು ಕಾದಂಬರಿ ಆಧರಿಸಿದ ಚಿತ್ರಗಳೆಲ್ಲ. ಸತ್ಯಂ ಅವರ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ, ಜೊತೆಗೆ ಅವರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಮತ್ತೆ ಸತ್ಯಂ ಅವರು ತುಂಬ ವಿಶೇಷ ಸಂಗೀತ ನಿರ್ದೇಶಕರು. ಅವರ ತಾಯಿಯ ನುಡಿ ಚಿತ್ರದ ನೀ ಏನೇ ಮಾಡು ಹೆದರುವೇನೇನು ಹಾಡು ತುಂಬ ಗ್ರೇಟ್. ಎಸ್ ಪಿ ಅವರ ಗಾಯನ ಮತ್ತೆ ಕಲ್ಯಾಣ್ ಕುಮಾರ್ ಅವರ ಅಭಿನಯ ಮರೆಯೋ ಹಂಗಿಲ್ಲ ಅಂತ ರಾಜೇಂದ್ರ ಬನಶಂಕರಿ ಇಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ. ಖಂಡಿತ ನಿಮ್ಮ ಸಂದೇಶಗಳು ಮತ್ತಷ್ಟು ನಮಗೆ ತಲುಪಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆಲಿ ಹಂಚಿಕೊಳ್ಳಿ 9480901013 ಇದು ಕನ್ನಡ ಕಾಮನಬಿಲ್ಲು 101.3.

ಹತ್ತು ಗಂಟೆ 23 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3. ಸತ್ಯಮ್ಮ ಅವರು ಮೂಲತಃ ತೆಲುಗಿನವರು. ಅವರ ಪೂರ್ತಿ ಹೆಸರು ಚೌಳಪಿಳ್ಳೆ ಸತ್ಯನಾರಾಯಣ ಶಾಸ್ತ್ರಿ ಅಂತ. ಆಂಧ್ರಪ್ರದೇಶದ ವಿಜಯನಗರ ಜಿಲ್ಲೆಯ ಗಾದೇವಲ್ಲಪ್ಪ ಅನ್ನೋ ಗ್ರಾಮ ಇವ್ರ ಊರು. ತಾಯಿ ಕಾಂತಮ್ಮ ಒಳ್ಳೆ ಹಾಡುಗಾರ್ತಿ, ತಂದೆ ಹನುಮಂತ ಶಾಸ್ತ್ರಿಗಳು ಭಾಗವತ ಮೇಳಕ್ಕೆ ತುಂಬಾ ಪ್ರಸಿದ್ಧರಾದವರು. ಅವರ ಹಾಡು ಅಂದರೆ ಜನ ಕಿಕ್ಕಿರಿದು ಸೇರ್ತಾ ಇದ್ರಂತೆ. ತಂದೆ ಹತ್ತೂರುಗಳ ಜಗೀರ್ದಾರರು. ವೈಭವದ ಬಾಲ್ಯವನ್ನು ಕಂಡ ಸತ್ಯಂ ಅವರಿಗೆ ಸಂಗೀತದ ಹುಚ್ಚು ಎಳೆ ವಯಸ್ಸಲ್ಲೇ ಮೂಡಿತ್ತು. ತಂದೆಗಾದ್ರೂ ಮಗ ಒಳ್ಳೆ

ಸರ್ಕಾರಿ ಅಧಿಕಾರಿ ಆಗ್ಬೇಕು ಅನ್ನೋ ಕನಸು. ಆದ್ರೆ ಈ ಚಿಕ್ಕ ಹುಡುಗ ಸತ್ಯಂ ತಲೆಗೆ ವಿದ್ಯೆ ಹತ್ತಲೇ ಇಲ್ಲ, ತಂದೆ ಬಿಡಲೇ ಇಲ್ಲ. ಪ್ರೌಢಶಾಲೆ ಎರಡನೇ ವರ್ಷದಲ್ಲಿ ಡುಮ್ಕಿ ಹೊಡೆದಾಗ ಇವರ ಅಪ್ಪ ಸೊಳ್ಳೆ ತುಂಬ ಉಗ್ರವಾದ ಶಿಕ್ಷೆ ಕೊಟ್ಟರು. ಈ ಶಿಕ್ಷೆಯನ್ನು ಪಡೆದ ಬಾಲಕ ಸತ್ಯಂ ಸಕಲ ಐಶ್ವರ್ಯದ ಬದುಕನ್ನೂ ಬಿಟ್ಟು ತಿಲಾಂಜಲಿಯನ್ನು ನೀಡಿ ಕಾಕಿನಾಡ ಹ್ಯಾಪಿ ಹೋಮನ್ನು ಸೇರಿದ್ರಂತೆ. ಅಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಊಟ ಬಟ್ಟೆ ಕೊಟ್ಟು ಸಂಗೀತ ಕಲಿಸಲಾಗ್ತಾ ಇತ್ತು. ಇಲ್ಲೇನಾಯ್ತು ಹೇಳ್ತೀನಿ, ಕೇಳ್ತಾ ಇರಿ. ಇದು ಕನ್ನಡ ಕಾಮನಬಿಲ್ಲು 101.3.

0: ಬಿಡೆವು.
1: ಅಮ್ಮ ನೀನು ನಕ್ಕಲೇ, ನಮ್ಮ ಬಾಯಿ ಚಕ್ಕದೆ.
2: ಅಮ್ಮ ನೀನು ನಕ್ಕಲೇ.

ಅಮ್ಮ ನೀನು ನಕ್ಕರೆ ನಮ್ಮ ಬಾಳೆ ಸಕ್ಕರೆ ಅನ್ನುವಂತ ಹಾಡು. ಅವರು ಸತ್ಯಮ್ ಅವರು ತೆಲುಗಿನವರೇ ಆದ್ರೂ, ತೆಲುಗಲ್ಲಿ ಹುಟ್ಟಿದವರೇ ಆದ್ರೂ, ತನು ಕನ್ನಡ ನುಡಿ ಕನ್ನಡ ಮನ ಕನ್ನಡವಾಗಿರ್ಲಿ ಅಂತ ಹಾಡಿದಂತ ಹಾಡುಗಳನ್ನ ಮರೆಯೋಕೆ ಸಾಧ್ಯನಾ? 10:33 ನೀವು ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3. ಅಲ್ಲಿ ಹ್ಯಾಪಿ ಹೋಮ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಅನಾಥ ನಾನು ಅಂತ ಹೇಳಿಕೊಂಡು ಪ್ರವೇಶ ಪಡಿತಾರೆ ಸತ್ಯಂ ಅವರು. ಇದೇ ಸಂಸ್ಥೆಯಲ್ಲಿ ಎಸ್ ವಿ ರಂಗರಾವ್ ಅವರು, ಅಂಜಲಿ ದೇವಿ, ರೀಲಂಗಿ ಹೀಗೆ ಅನೇಕರು ಇರ್ತಾರೆ. ಅವರೆಲ್ಲರ ಒಡನಾಟ ಸತ್ಯಂ ಅವರ ಕಲಾಭಿರುಚಿಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ. ಅಲ್ಲಿ ಸತ್ಯಂ ಅವರಿಗೆ ಪರಿಚಿತರಾದ ಇನ್ನೊಬ್ಬರು ಮಹನೀಯರು ಅಂದರೆ ಆದಿನಾರಾಯಣ ರಾವ್ ಅನ್ನುವಂಥ ಒಬ್ಬ ವ್ಯಕ್ತಿ. ಅವರು ಆ ವೇಳೆಗಾಗಲೇ ಅಂಜಲಿ ಅನ್ನೋ ಚಿತ್ರದ, ತೆಲುಗು ಚಿತ್ರದ ಕುಹು ಕುಹು ಬೋಲೆ ಕೊಯಿಲಯ ಅನ್ನೋ ಒಂದು ಅಮರಗೀತೆಯಿಂದ ಪ್ರಸಿದ್ಧರಾಗಿದ್ದರು. ಮುಂದೆ ಅವರು ಮಾಯಲಮಾರಿ ಅನ್ನೋ ಒಂದು ಸ್ವಂತ ಚಿತ್ರ ತಯಾರಿಸೋಕೆ ಶುರು ಮಾಡಿದಾಗ ಸತ್ಯಂ ಅವರನ್ನು ಕರೆಸ್ಕೊಂಡ್ರಂತೆ. ಆ ಚಿತ್ರದಲ್ಲಿ ಸತ್ಯಂ ಅವರದು ಸಹಾಯಕ ನಿರ್ದೇಶಕನಿಂದ ಹಿಡಿದು ವಾದ್ಯಗೋಷ್ಠಿಯ ನಿರ್ವಹಣೆವರೆಗೆ 16 ಅವತಾರಗಳಿತ್ತಂತೆ. ಹೀಗಾಗಿ ಒಮ್ಮೆ ಡೋಲಕ್ ವಾದ್ಯ ಬಾರದೇ ಹೋದಾಗ ಸತ್ಯಂ ತಾವೇ ನುಡಿಸಿದ್ರಂತೆ. ಡೋಲಕ್ ವಾದ್ಯ ಬಾರಿಸೋರು ಬಾರದೇ ಇದ್ದಾಗ ಅದಕ್ಕೆ ಪ್ರಸಿದ್ಧರು ಆಗ್ಬಿಟ್ರು. ಈ ಪ್ರಸಿದ್ಧಿಯಿಂದಾಗಿ ಅವರು ಹಲವು ಹಿಂದಿ ಚಿತ್ರಗಳಿಗೆ ಡೋಲಕನ್ನು ನುಡಿಸಿದ್ರು. ಆದಿನಾರಾಯಣ ರಾವ್ ಅವರು, ಅವರ ಸ್ವರ್ಣ ಸುಂದರಿಯಲ್ಲಂತೂ ಸತ್ಯಂ ಅವರ ಡೋಲಕ್ ವಾದನ ತುಂಬ ಅದ್ಭುತವಾಗಿತ್ತು ಅಂತಾನೆ ಹೇಳಬಹುದು. ಸಾಕಷ್ಟು ಜನರ ಸಂದೇಶ ನಮಗೆ ಈಗಾಗಲೇ ತಲುಪಿದೆ. ದಕ್ಷಿಣ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕ ಸತ್ಯಂ ಅವರ ಮಾತುಗಳು ಚೆನ್ನಾಗಿದೆ ಅಂತ ದಿನೇಶ್ ಉದುಡುದೋಡು ಅವರು ಸಂದೇಶನ ಕಳಿಸಿ ಹೇಳ್ತಿದ್ರೆ, ಸತ್ಯಂ ಅವರ ನೀ ಮೊದಲು ಮೊದಲು ಈ ಹಾಡು ಮಾತ್ರ ತುಂಬ ನನ್ನ ಫೇವ್ರೇಟ್ ಹಾಡು ಚುರಿ ಚಿಕ್ಕಣ್ಣ ಚಿತ್ರದ್ದು ಅಂತ. ಸಜ್ಜನಿ ರಾಜಾಜಿನಗರದಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ, ಸೂಪರ್ ಹಾಡು, ನಗುವಾಗ ಎಲ್ಲ ನೆಂಟರು, ಅಳುವಾಗ ಯಾರೂ ಇಲ್ಲ, ಎಷ್ಟು ಅರ್ಥಗರ್ಭಿತ ಅಲ್ವಾ ಅಂತ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಿದ್ರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಸಂದೇಶನ ಕಳಿಸಿದರೆ, ಸತ್ಯಂ ಒಳ್ಳೆ ಉತ್ತಮ ಸಂಗೀತ ನಿರ್ದೇಶಕರು, ಸ್ವತಃ ಡೋಲಕ್ ನುಡಿಸ್ತಾ ಇದ್ರು. ಅವರದ್ದೇ ಸಿಡಿದಿದ್ದ ಸಹೋದರ ಚಿತ್ರದ ಬೇಡ ಅನ್ನೋರು ಉಂಟೆ ಗೀತೆ ನಿಜಕ್ಕೂ ಯಾವಾಗ್ಲೂ ಕೇಳುವಂತದ್ದು ಅಂತ ಹೇಳ್ತಿದ್ರೆ. ಗೀತಾ ನಾಗಪ್ಪ ಶಿವಮೊಗ್ಗದಿಂದ ಸಂದೇಶನ ಕಳಿಸಿ, ನಮ್ಮ ನಾಡಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೊಗಳಿದಂತ ಹಾಡು, ಇದೇ ನಾಡು ಇದೇ ಭಾಷೆ ಅಂತ ಹೇಳ್ತಿದ್ರೆ. ಸೂಪರ್ ಆದ ಮಾತುಕತೆ ನಡೆಸ್ತಾ ಇದ್ದಾರಾ, ಧನ್ಯವಾದಗಳು ಅಂತ. ಚನ್ನಪ್ಪ ಸಾರ್ವಾಡ ಮತ್ತೆ ಅವರ ಮನೆಯವರು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಮಧು, ಇನ್ಫಾರ್ಮೇಶನ್ ಚೆನ್ನಾಗಿದೆ ಅಂತ. ಯೋಗಿ ಬಸವಣ್ಣ ಜಗದೀಶ್ ವಿಜಯಪುರದಿಂದ ಸಂದೇಶನ ಕಳಿಸಿ ಹೇಳ್ತಾ, ವಿಜಯಪುರದಿಂದ ಜಗದೀಶ್ ಅವರು ಸಂದೇಶನ ಕಳಿಸಿ ಹೇಳ್ತಾ, ಮಾಹಿತಿ ಚೆನ್ನಾಗಿದೆ, ಧನ್ಯವಾದಗಳು ಸತ್ಯಂ ಅವರ ಬಗ್ಗೆ ಅಂತ ಹೇಳಿದರು, ಧನ್ಯವಾದಗಳು. ಕೆಂಪರಾಜು ಮೈಸೂರಿಂದ ಸಂಗೀತ ನಿರ್ದೇಶಕ ಸತ್ಯಂ ಅವರ ಹಾಡುಗಳು ಖುಷಿ ಕೊಡ್ತಾ ಇದೆ, ಧನ್ಯವಾದ ಅಂತ ಹೇಳ್ತಿದ್ರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ಒಡಗೇನಹಳ್ಳಿಯಿಂದ ಸಂದೇಶನ ಕಳಿಸಿ, ಸತ್ಯಂ ಅವರ ಕುರಿತು ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಸಹಸ್ರಸಿಂಹ ವಿಷ್ಣುವರ್ಧನ್ ಅವರ ಕೈಲಿ ಮೊಟ್ಟ ಮೊದಲ ಬಾರಿಗೆ ಹಾಡಿಸಿದ್ದು ಸತ್ಯಂ ಅವರು, ಜೊತೆಗೆ ಕಾಡಿನ ಹಿನ್ನೆಲೆ ಇರೋ ಸಂಗೀತ ಚೆನ್ನಾಗಿ ನುಡಿಸ್ತಾ ಇದ್ರು. ನಾಗರಹೊಳೆಯೋ ಅಂಬಾಲೆ ಅಂತೂ ನಿಜಕ್ಕೂ ತುಂಬಾ ಒಳ್ಳೆ ಹಾಡು ಅಂತ ಹೇಳಿದ್ದಾರೆ. ಓಲ್ಡೆಸ್ಟ್ ಗೋಲ್ಡ್ ಹಳೆಯ ಹಾಡುಗಳನ್ನ ಕೇಳಿ ಖುಷಿ ಆಯ್ತು ಕಮನಬಿಲ್ಲು ಅಂತ ದೇವಕಿ ಮೂರ್ತಿ ಅವರು ಸಂದೇಶನ ಕಳಿಸಿ ಹೇಳಿದ್ದಾರೆ. ಆಹಾ, ಎಂತ ಹಾಡುಗಳು, ಥ್ಯಾಂಕ್ ಯು ಸೋ ಮಚ್ ಅಂತ. ದೇವರು ಒಳ್ಳೇದ್ ಮಾಡಲಿ ಅಂತ ಹೇಳ್ತಿದ್ರೆ, ಖಂಡಿತ ಎಲ್ರಿಗೂ ಒಳ್ಳೇದ್ ಮಾಡಲಿ. ನಮ್ಮ ರನ್ನಿಂಗ್ ವಿತ್ 53548, ದೇವರು ಒಳ್ಳೇದ್ ಮಾಡ್ತೇನೆ. ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶ ಕಳಿಸಿದ್ರೆ ನಮಗೂ ಕೂಡ ತುಂಬ ಖುಷಿಯಾಗತ್ತೆ. ಸೂಪರ್ ಗೀತೆಗಳು, ಸೂಪರ್ ಹಾಡುಗಳು, ಜೊತೆಗೆ ಸೂಪರ್ ಮಾತುಕತೆ, ಧನ್ಯವಾದಗಳು ಅಂತ ಹರೀಶ್ ಮಲ್ಲೇಶ್ವರಂ ಹೇಳಿದ್ರು, ಧನ್ಯವಾದಗಳು ನೀವೆಲ್ಲರಿಗೂ. ಸಮಯ 10:37, ಕನ್ನಡ ಕಾಮನಬಿಲ್ಲು 101.3.

0: ಶಿವ ಶಿವ ಮಹಾದೇವ ಹೃತ್ಕಮಲವಾಸ ಶಂಭೋ.
1: ಹತ್ತು ಗಂಟೆ 47 ನಿಮಿಷಗಳು ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲು 101.3. ಅವಂಗಿನ ಕಾಲದಲ್ಲಿ ತಾಂತ್ರಿಕತೆ ಅಷ್ಟೊಂದು ಬೆಳೆಯದೇ ಇರೋ ಕಾಲದಲ್ಲಿ ಮದ್ರಾಸಿನ ಫಿಲ್ಮ್ ಸೆಂಟರ್ ಕಲಾಪ್ರೇಮಿಗಳ ನೆಚ್ಚಿನ ತಾಣ. ಎಲ್ಲಾ ಭಾಷೆಯ ಚಿತ್ರ ನಿರ್ಮಾಪಕರು ಅಲ್ಲಿ ಸೇರ್ತಾ ಇದ್ರು. ಅಲ್ಲಿಗೆ ಬಂದಿದ್ದ ಹೋಟೆಲ್ ಉದ್ಯಮಿ MS ನಾಯಕ್ ಅವರಿಗೆ ಸತ್ಯಂ ಅವರ ಖ್ಯಾತಿ ಗೊತ್ತಿತ್ತು. ಅವರಾಗ ಕನ್ನಡ ಚಿತ್ರಗಳ ನಿರ್ಮಾಣದಲ್ಲಿ ತೊಡಗಿದ್ರು. ಅದಕ್ಕೆ ಸತ್ಯಂ ಅವ್ರನ್ನೇ ಯಾಕೆ ಸಂಗೀತ ನಿರ್ದೇಶಕರನ್ನಾಗಿ ಬಳಸಬಾರದು ಅಂತ ಯೋಚಿಸಿ ಡೊಲಕ್ ವಾದನಕ್ಕೆ ಸೀಮಿತರಾಗಿದ್ದ ಸತ್ಯಂ ಅವರಿಗೂ ಬದಲಾವಣೆ ಬೇಕಿತ್ತು. ಹೀಗೆ 1963 ತೆರೆ ಕಂಡ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಮೂಲಕ ಸತ್ಯಂ ಸ್ವತಂತ್ರ ಸಂಗೀತ ನಿರ್ದೇಶಕರು ಆದರು. ಹೀಗೆ ನಾ ಏನು ಹೇಳದ್ನೋ ಇದೆಲ್ಲವೂ ಈ ಚಿತ್ರದ ಹನುಮನ ಪ್ರಾಣ, ಜಗದೀಶ ನಾಡುವ ಜಗವೇ ನಾಟಕ ರಂಗ, ಜಯ ಜಯರಾಮ ಜಯಗನ ಶ್ಯಾಮ, ಈ ಎಲ್ಲ ಗೀತೆಗಳು ಪ್ರಖ್ಯಾತವಾದವು. ಮುಂದೆ ಸತ್ಯಂ ಕನ್ನಡದಲ್ಲಿ ಜನಪ್ರಿಯ ಸಂಗೀತ ನಿರ್ದೇಶಕರಾಗಿ ನೆಲೆ ನಿಂತರು ಅಂತ ಹೇಳ್ಬೋದು.

ಸತ್ಯಂ ಅವರು ಕನ್ನಡಕ್ಕೆ ಬಂದ 5 ವರ್ಷಗಳಾದ್ಮೇಲೆ ಅಂದ್ರೆ 1968ರಲ್ಲಿ ಪಾಲಮನಸಲು ಅನ್ನೋ ಚಿತ್ರಕ್ಕೆ ಸಂಗೀತ ಕೊಡೋದ್ರ ಮೂಲಕ ತೆಲುಗು ಚಿತ್ರರಂಗಕ್ಕೆ ಬರ್ತಾರೆ. ಅತಿ ಶೀಘ್ರದಲ್ಲೇ ಅವರು ಬಹುಬೇಡಿಕೆಯ ಸಂಗೀತ ನಿರ್ದೇಶಕರಾಗ್ತಾರೆ. 36 ವರ್ಷಗಳ ಸಂಗೀತ ನಿರ್ದೇಶನದಲ್ಲಿ 312 ತೆಲುಗು, 131 ಕನ್ನಡ, 10 ತಮಿಳು, ತಲಾ 1 ಮಲಯಾಳಿ ಮತ್ತು ಹಿಂದಿ ಚಿತ್ರಗಳಿಗೆ ಸಂಗೀತ ನೀಡಿದ್ದ ಸತ್ಯಂ ಬಡ ನಿರ್ಮಾಪಕರ ಪಾಲಿಗೆ ಕಾಮಧೇನು ಇದ್ದಂತೆ ಅಂತ ಹೇಳ್ತಿದ್ರಂತೆ. ಹಣ ಎಷ್ಟೇ ಕಡಿಮೆ ಕೊಟ್ಟರು ಅವರ ಸಂಗೀತದಲ್ಲಿನ ಮಾಧುರ್ಯ ಬದಲಾಗ್ತಿರ್ಲಿಲ್ವಂತೆ. ಹೇಗಿದ್ರೂ ಬಿಡುವಿಲ್ಲದಂತೆ ಎಲ್ಲವನ್ನು ಒಪ್ಪಿಕೊಂಡು ಕೆಲಸ ಮಾಡಿ ಕೆಲವೊಂದ್ಸಲ ಯಾಂತ್ರಿಕವಾಗಿದ್ದೂ ಉಂಟು. ಸತ್ಯಂ ಅವರ ಸಾಕಷ್ಟು ಚಿತ್ರಗಳ ಸಂಯೋಜನೆಗಳು ತುಂಬಾ ಅದ್ಭುತವಾದ ಸಂಯೋಜನೆಗಳು. ನಾವು ಆವಾಗಲೇ ಮಾತಾಡ್ದಂಗೆ ಹೇಗೆ ಸಿನಿಮಾ ಸಂಗೀತಕ್ಕೆ ಪ್ರಸಿದ್ಧರಾಗಿ ಪ್ರತಿ ಸಲ ನಿರಂತರವಾಗಿ ಕಾರ್ಯನಿರ್ವಹಣೆ ಕೆಲಸ ಮಾಡ್ತಾ ಇದ್ದ ಸತ್ಯಂ ಅವರು 1989 ಜನವರಿ 12 ಅವರ 54ನೇ ವಯಸ್ಸಿನಲ್ಲಿರುವಾಗಲೇ ತೀವ್ರ ಹೃದಯಾಘಾತದಿಂದ ನಿಧನರಾಗ್ತಾರೆ. ಶಿವರಂಜನಿ, ಕಲ್ಯಾಣಿ, ಮಧ್ಯಮಾವತಿ ಈ ರಾಗಗಳನ್ನು ಹೊಸ ನೆಲೆಗೆ ಒಯ್ದ

ಸತ್ಯಂ ಸಿಕಿನ್ ಫೋಲೋ ಅನ್ನೋ ಸಂಗೀತ ಸಂಯೋಜನೆಯ ಹೊಸ ಸಾಧ್ಯತೆಯನ್ನ ಸಹ ಯಶಸ್ವಿಯಾಗಿ ಪ್ರಯೋಗಿಸಿದ್ರಂತೆ. ಈ ಮಹಾನ್ ಸಂಗೀತಗಾರನ ಸಾಧಕನ ನೆನಪು ಸದಾ ನಮ್ಮೆಲ್ಲರ ಮನದಲ್ಲಿ ಇರುತ್ತೆ ಅಂತ ಹೇಳ್ತಾ ಸಮಯ ಸರಿಯಾಗಿ 10:55. ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಇಷ್ಟೊತ್ತು ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ. ಕೇಳ್ತಾರಿ ಕನ್ನಡ ಕಾಮನಬಿಲ್ಲು 101.3.

ವಿಚಿತ್ರ ಸಂಸಾರ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ರ. ವಿಚಿತ್ರ ಸಂಸಾರ ಚಿತ್ರದ ಈ ಗೀತೆಯ ಜೊತೆಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
1: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಹಳೆಯ ಹಿಂದಿ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸುವಂತಹ ಸಮಯ ಇದು. ಪ್ರತಿದಿನ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯ ತನಕ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹಳೆಯ ಹಿಂದಿ ಹಾಡುಗಳ ಸಂಭ್ರಮ ನಡೆಯುತ್ತೆ. ಈ ಹಾಡುಗಳು 1950, 60, 70, 80 ದಶಕದ ಹಾಡುಗಳು. ನೀವೇನಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ನಿಜಕ್ಕೂ 1 ಗಂಟೆಯ ಹೊತ್ತು ಹೇಗೆ ಹಾರಿ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಇವೆಲ್ಲ ಎವರ್ಗ್ರೀನ್ ಮೆಲೋಡೀಸ್. ಯಾವಾಗಲೇ ಕೇಳಿದ್ರೂ ಕೂಡ ಪೂರ್ತಿಯಾಗಿ ಇಡೀ ಹಾಡನ್ನು ಕೇಳಿಸ್ಕೋಬೇಕು ಅಂತ ಆಸೆಯಾಗುವಷ್ಟು ಚಂದದ ಗೀತೆಗಳು. ಅದರಲ್ಲಿ ಭಾವ ಇದೆ, ಸಂಗೀತ ಇದೆ, ಸಾಹಿತ್ಯವೂ ಕೂಡ ಅದ್ಭುತವಾಗಿ ಇರುತ್ತೆ. ಹಾಗೆಯೇ ಅವಕ್ಕೆ ಸಿಗುವಂತಹ ವಾದ್ಯ ಸಂಗೀತದ ಸಾಥಿ ಏನಿದೆ, ಅದು ಕ್ರಿಯೇಟ್ ಮಾಡುವಂತಹ ಮೋಡಿ ನಿಜಕ್ಕೂ ಇಂದಿನ ಗೀತೆಗಳಲ್ಲಿ ಸಿಗತ್ತಾ ಅಂತ ಯೋಚನೆ ಮಾಡಿದ್ರೆ ಕೆಲವು ಸಲ ಇಲ್ಲ ಅನ್ನೋದು ಉತ್ತರ ಆಗುತ್ತೆ. ಇನ್ನು ಕೆಲವು ಸಲ ಹೌದು ಈಗಲೂ ಕೂಡ ಅಂತಹ ಚಂದದ ಗೀತೆಗಳು ಬರ್ತಾ ಇದೆ ಅನ್ನೋದು ಉತ್ತರ ಆಗುತ್ತೆ. ಅದೇನೇ ಇರಲಿ, ಹಳೆಯ ಹಿಂದಿ ಹಾಡುಗಳನ್ನ ಕೇಳುವಂತಹ ಮನಸ್ಸು ನಿಮ್ದಾಗಿದ್ರೆ ಬೇಗ ಬೇಗ ರಿಕ್ವೆಸ್ಟ್ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯ್ ಕೇಳ್ತಾ ಇದ್ದೀರಿ. ಆಪ್ಕಿ ಪಸಂದ್ ಕಾರ್ಯಕ್ರಮಕ್ಕೆ ತುಂಬಾ ಜನ ಸಂದೇಶವನ್ನ ಕಳಿಸಿದ್ದೀರಿ, ನಿಮ್ಮ ಇಷ್ಟದ ಗೀತೆಗಳಿಗಾಗಿ ರಿಕ್ವೆಸ್ಟ್ ಕಳಿಸಿದ್ದೀರಿ. ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಅವರು, ಹಾಗೆ ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ದಿವಾಕರ್ ಶೆಣೈ ಅವರು ಮೂಡುಬಿದ್ರೆಯಿಂದ ಸಂದೇಶ ಕಳಿಸಿದ್ರು. ಇದಲ್ಲದೆ ಎನ್ ಆರ್ ಪ್ರಸಾದ್, ಅಖಿಲಾ ಪ್ರಸಾದ್ ರಾಜಾಜಿನಗರದಿಂದ, ಮತ್ತೆ ಸುಧಾ ಜಯಶ್ರೀ ಸುನಿಲ್ ಅವರು ಹಾಗೆಯೇ ಆಪ್ಕಿ ಪಸಂದಲ್ಲಿ ನಮಗೂ ಕೂಡ ಒಂದು ಗೀತೆ ಬೇಕು ಅಂತ ಇಲ್ಲಿ ಸಂದೇಶ ಕಳಿಸಿದ್ದಾರೆ. ಇವರ ಹೆಸರು ಸಿಗ್ತಾ ಇಲ್ಲ. ಓಕೆ, ಇರಲಿ. ಮೈನೆ ಪ್ಯಾರ್ ಕಿಯಾ ಚಿತ್ರದ ಹಾಡ್ ಬೇಕು ಅಂತ ಹೇಳ್ತಿದ್ದಾರೆ. ಇನ್ನೂ ಸ್ವಲ್ಪ ಹಳೆಯ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಭಾಗ್ಯಜ್ಯೋತಿ ಭದ್ರೆ ಹಾಗೆ ಬಂಧುಗಳು ಈ ಒಂದು ಸಂದೇಶ ಕಳಿಸಿರೋದು. ಶಾಂತಾರಾಮ ಜೋಗುಪಾಳ್ಯ ಹಲಸೂರಿನಿಂದ, ಹಾಗೆಯೇ ನೇತ್ರ ಕೆಂಗೇರಿಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಡದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ, ಹುಬ್ಬಳ್ಳಿ ಗಣೇಶ್ ಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳಿಕಟ್ಟಿ ರಾಹುಲ್ ರೇವತಿ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶ್ರೀನಿವಾಸ ಯಲಹಂಕಿಯಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ, ನೀವೇ ಇಷ್ಟಪಟ್ಟಂತಹ ಗೀತೆಗಳನ್ನ ಒಂದಾದ ಮೇಲೊಂದರಂತೆ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ತಾ ಇದ್ದೀವಿ ಇವತ್ತಿನ ಆಪ್ಕಿ ಪಸಂದಲ್ಲಿ. ಆಪ್ಕಿ ಪಸಂದಲ್ಲಿ ನಿಜಕ್ಕೂ ನಂಬಿ ನೀವು, 100% ಮಧುರವಾದಂತಹ ಗೀತೆಗಳನ್ನೇ ಕೇಳಿಸ್ತೀವಿ. ಆದರೆ ಆ ರಿಕ್ವೆಸ್ಟ್ ನಿಮ್ಮ ಕಡೆಯಿಂದ ಬರಬೇಕು ಅಷ್ಟೇ. ಹಳೆಯ ಹಿಂದಿ ಹಾಡುಗಳಿಗಾಗಿ ರಿಕ್ವೆಸ್ಟ್ ಕಳಿಸಿ. 1955 ನಂತರದ ಗೀತೆಗಳು ನಮ್ಮಲ್ಲಿ ಸಿಗತ್ತೆ. 1960, 70, 80, 90 ದಶಕದ ಕೇಳಿದಷ್ಟು ಕೂಡ ಸಾಕು ಅಂತ ಅನಿಸದಂತಹ ಗೀತೆಗಳಿಗಾಗಿ ಇರುವಂತಹ ಹೊತ್ತು ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ.

87ರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಆಪ್ಕೆ ಪಸಂದಲ್ಲಿ ಚಂದದ ಗೀತೆಗಳನ್ನ ಕೇಳಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳು ಅನ್ನೋದು ವಿಶೇಷ. ಇದೀಗ ಒಂದು ವಿಷಯವನ್ನ ಶೇರ್ ಮಾಡ್ಕೊಳ್ಬೇಕಿತ್ತು. ಏನು ಅಂತಂದ್ರೆ, ಸಿನಿಮಾನ ತೆಗೆದು 40 ವರ್ಷಗಳ ಆದ ಮೇಲೆ ಅಲ್ಪ ಸ್ವಲ್ಪ ಕೆಲಸಗಳು ಬಾಕಿ ಉಳಿದಿದ್ದನ್ನು ಪೂರ್ಣಗೊಳಿಸಿ ರಿಲೀಸ್ ಆದಂತಹ ಒಂದು ಚಿತ್ರ ಇದೆ ಹಿಂದಿಯಲ್ಲಿ. ಯಾವ ಚಿತ್ರ ಏನಾದರೂ ನಿಮಗೆ ಗುರುತು ಹಿಡಿಯೋದಕ್ಕೆ ಗೊತ್ತಾಗತ್ತಾ? ಯಾರದ್ದು ಅಂತ ಹೇಳೋದಾದ್ರೆ, ಇದು ಜಾಯ್ ಮುಖರ್ಜಿ ಅವರ ಕನಸಿನ ಕೂಸು ಅಂತ ಹೇಳಬಹುದು. ಜಾಯ್ ಮುಖರ್ಜಿ ಅವರನ್ನ ನೀವು ಲವ್ ಇನ್ ಸಿಮ್ಲಾ ಚಿತ್ರದಲ್ಲಿ ನೋಡಿರ್ತೀರಿ. ಇದಲ್ಲದೆ ಸಾಕಷ್ಟು ಚಂದದ ಚಿತ್ರಗಳಲ್ಲಿ ಇವರು ತಮ್ಮ ಅಮೋಘವಾದಂತಹ ಅಭಿನಯವನ್ನು ತೋರಿ ಗೆದ್ದಿದ್ರು ಯಾರನ್ನ, ಸಿನಿ ರಸಿಕರ ಮನಸ್ಸನ್ನು. ಫಿರ್ ವೋಹಿ ದಿಲ್ ಆಯಾ ಹೂ ಇರಬಹುದು, ಲವ್ ಇನ್ ಟೋಕಿಯೋ ಇರಬಹುದು, ಜಿದ್ದಿ, ಹಾಗೆ ಹಮ್ ಹಿಂದೂಸ್ತಾನಿ, ಈ ಎಲ್ಲ ಚಿತ್ರಗಳಲ್ಲಿ ಅದ್ಭುತವಾದಂತಹ ಅಭಿನಯವನ್ನು ತೋರಿದಂತಹ ಜಾಯ್ ಮುಖರ್ಜಿ ಅವರ ಕನಸಿನ ಕೂಸು ಅಂತ ಹೇಳಬಹುದು. ಈ ಒಂದು ಚಿತ್ರಕ್ಕಾಗಿ ಇವರು ತಮ್ಮಲ್ಲಿದ್ದಂತಹ ಹಣವನ್ನೆಲ್ಲ ಕೂಡ ಇನ್ವೆಸ್ಟ್ ಮಾಡಿದರು. ಹಣವೆಲ್ಲ ಇನ್ವೆಸ್ಟ್ ಮಾಡಿ ತೆಗೆದಂತಹ ಚಿತ್ರ ರಿಲೀಸ್ ಆಗಲೇ ಇಲ್ಲ. ಒಂದಲ್ಲ ಎರಡಲ್ಲ 37 ಇನ್ಸಾಲ್ವೆನ್ಸಿ ಕೇಸ್ಗಳು ಇವರ ಮೇಲೆ ಬಿದ್ದಿತ್ತು. ಮತ್ತು ಅವೆಲ್ಲದರಿಂದ ಹೊರಗೆ ಬಂದಿದ್ದು ಒಂದು ಇತಿಹಾಸ. ಇದೆಲ್ಲ ಹಾಗೆ ಸುಮಾರು 40 ವರ್ಷಗಳ ನಂತರ ಇದು ನನ್ನ ಗಂಡನ ಕನಸಿನ ಕೂಸು ಅಂತ ಹೇಳಿ ಅವರ ಹೆಂಡತಿ ನೀಲಂ ಅವರು ರಿಲೀಸ್ ಮಾಡಿದ್ರು ಈ ಒಂದು ಚಿತ್ರವನ್ನು. ಯಾವ ಚಿತ್ರ ಇರಬಹುದು ಗೆಸ್ ಮಾಡಿ ನಮಗೆ ತಿಳಿಸಿ. ಅದಕ್ಕೂ ಮುಂಚೆ ನಿಮಗಾಗಿ ಈ ಎರಡು ಗೀತೆಗಳನ್ನ ಬ್ಯಾಕ್ ಟು ಬ್ಯಾಕ್ ಕೇಳಿಸ್ತಾ ಇದ್ದೀವಿ.

0: गया
1: घूम जाओ
0: घूम गया
1: मान जाओ
0: मान गया
1: अब कहो क्या खाओगी
0: जलेबी

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಒಂದಷ್ಟು ವಿಷಯಗಳನ್ನ ಹೇಳಿ ಯಾವ ಚಿತ್ರ ಇರಬಹುದು ಊಹೆ ಮಾಡಿ ಅಂತ ಹೇಳಿದ್ದೆ. ಟಕಟಕ ಅಂತ ಮೆಸೇಜ್ ಕಳಿಸ್ಬಿಟ್ಟಿದ್ದೀರಾ. ಎನ್ ಆರ್ ಪ್ರಸಾದ್, ಹಾಗೆ ನೇತ್ರಾ ಕೆಂಗೇರಿಯಿಂದ, ಹಾಗೆ ದೇವಿ ಸಿಂಗ್, ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ, ಹಾಗೇನೆ ವಿಲಿಯಂ ಪಲ್ಲಾರ್ಕ ಪುತ್ತೂರು,

ಬೇರೆದೇ ಡೈರೆಕ್ಷನ್ ಅಲ್ಲಿ ಬಂದಂತಹ ಏಕಮಾತ್ರ ಡೈರೆಕ್ಷನ್ ವೆಂಚರ್ ಆದಂತಹ ಚೈಲಾ ಬಾಬು ಈ ಒಂದು ಚಿತ್ರ 1977 ತೆರೆ ಕಂಡಿತು. 1973 ಲವ್ ಇನ್ ಬಾಂಬೆ ಚಿತ್ರಕ್ಕಾಗಿ ಇವರು ಮಾಡಿಕೊಂಡಂತಹ ಸಾಲ, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್, ಇವೆಲ್ಲದರಿಂದ ಉಂಟಾದಂತಹ ಇನ್ಸಾಲ್ವೆನ್ಸಿ ತೊಂದರೆಯನ್ನ ಸರಿ ಮಾಡಿಕೊಟ್ಟಿದ್ದು ಚೈಲಾ ಬಾಬು ಚಿತ್ರದ ಒಂದು ಯಶಸ್ಸು ಅಂತ ಹೇಳಬಹುದು. ಈ ಒಂದು ಚಿತ್ರದಲ್ಲಿ ರಾಜೇಶ್ ಖನ್ನಾ ಅವರು ನಟಿಸಿದ್ರು, ಬಾಕ್ಸ್ ಆಫೀಸ್ನ ಚಿಂದಿ ಒಡಾಯಿಸಿತ್ತು ಅಂತ ಹೇಳಬಹುದು. ಅಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆದಂತಹ ಸಿನಿಮಾ ಇದು. ಇದಾದ ಮೇಲೆ ಮುಂದೆ 1985 ರಾಜೇಶ್ ಖನ್ನಾ ಅವರು ಅವರ ಚಿತ್ರವೊಂದರಲ್ಲಿ ವಿಲನ್ ರೋಲ್ಗಾಗಿ ಕರೆಸಿದ್ರು ಜಾಯ್ ಮುಖರ್ಜಿ ಅವರನ್ನು, ಹಿನ್ಸ್ ಆಫ್ ಮೈನ್ ಕರುಂಗಾ ಅನ್ನುವಂತಹ ಚಿತ್ರಕ್ಕಾಗಿ. ಈ ಒಂದು ಚಿತ್ರದಲ್ಲಿ ವಿಲನ್ ರೋಲ್ ಮಾಡಿದ್ದೇ ಕೊನೆಯ ಸಕ್ಸಸ್ಫುಲ್ ಸಿನಿಮಾ ಜಾಯ್ ಮುಖರ್ಜಿ ಇದು ಅಂತ ಹೇಳಬಹುದು. ಇಷ್ಟೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋಕೆ ಸಾಧ್ಯ ಆಗಿದ್ದು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ನಿಮ್ಮ ಇಷ್ಟದ ಗೀತೆಗಳಿಗಾಗಿ ನೀವು ರಿಕ್ವೆಸ್ಟ್ ಕಳಿಸಿದ್ದೀರಿ. ನಿಮ್ಮ ಪ್ರೀತಿಯ ಗೀತೆಗಳು ಒಂದಾದ್ಮೇಲೊಂದರಂತೆ ಕೇಳಿ ಬರ್ತಾ ಇದೆ. ಮತ್ತು ಯಾರೆಲ್ಲ ಕೂಡ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದರೆ ಗಣೇಶ ಸಾಗರದಿಂದ, ಹಾಗೆಯೇ ಬಿ ಕೆ ಶಿವಕುಮಾರ್ ಅವರು ನನಗೂ ಕೂಡ ಒಂದು ಹಾಡು ಬೇಕು ಅಂತ ಹೇಳಿ, ಕೆ ಎಂ ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಹರೀಶ್ ಅವರು ಮತ್ತು ಲತಾ ಹಲಸೂರು ಬೆಂಗಳೂರಿನಿಂದ, ಮತ್ತು ರಘುನಾರಾಯಣ್ ಬೆಂಗಳೂರಿನಿಂದ, ಬಿಳಗಿ ತಾಲೂಕು ನಾಗರಾಳ ವೆಂಕಟೇಶ್ ಅವರು, ನವ್ಯಶ್ರೀ, ಹಾಗೆಯೇ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ದೇವಾನಂದ ಇಟಕಿ ಶಿವಮೊಗ್ಗದಿಂದ, ಮತ್ತು ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ, ನನಗೂ ಕೂಡ ಒಂದು ಗೀತೆ ಬೇಕು ಅಂತ ಹೇಳಿ ಶ್ಯಾಮಲಾ ಜೆ ಪಿ ನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಹುವಾಳೆ ಲಕ್ಷ್ಮೀ ಚಂದ್ರಶೇಖರ್ ಅವರ ಸಂದೇಶ ನಮಗೆ ತಲುಪಿದೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿಯಿಂದ, ನಾಗರಾಜ್ ಕಾಮತಿ ಅವರು, ಹಾಗೆ ಕೆಂಪರಾಜು ಮೈಸೂರಿನಿಂದ, ಮತ್ತು ವಿಜಯಪುರದಿಂದ ಇಸ್ಮಾಯಿಲ್, ಇಷ್ಟು ಜನರ ಸಂದೇಶ ನಮಗೆ ತಲುಪಿದೆ. ನಿಮ್ಮ ಪ್ರೀತಿಯ ಗೀತೆಗಳು ಒಂದಾದ ಮೇಲೊಂದರಂತೆ ಕೇಳಿಬರುತ್ತೆ. ಹಾಗೆಯೇ ನೀವು ಕಳಿಸಿದಂತಹ ಟ್ರಿವಿಯಾಗೂ ಕೂಡ ಖಂಡಿತ ಜಾಗ ಇದೆ. ಟ್ರಿವಿಯಾ ಓದ್ತೀವಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ. ಇವತ್ತು ಟ್ರಿವಿಯಾ ಕೊಟ್ಟಿರೋದು ಎನ್ ಆರ್ ಪ್ರಸಾದ್ ಅವರು ಲತಾ ಮಂಗೇಶ್ಕರ್ ಅವರ ಕುರಿತಾಗಿ ಒಂದು ಅದ್ಭುತವಾದಂತಹ ವಿಷಯವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ನಾವು ಹೊರಗಡೆ ತುಂಬ ಗಂಭೀರರು ಅಂದುಕೊಂಡವರ ಒಳಗಡೆ ಇರುವಂತಹ ಒಂದು ತುಂಟತನ ಇರಬಹುದು, ಅಥವಾ ಸಾಮಾನ್ಯರಲ್ಲಿ ಕಂಡುಬರುವಂತಹ ಒಂದು ಬಗೆಯ ಗುಣ ಇರಬಹುದು, ಅದು ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ, ಎಷ್ಟು ಒಳ್ಳೆಯ ಟ್ರಿವಿಯಾ ಕೊಟ್ಟಿದ್ದಾರೆ ಗೊತ್ತಾ. ಲತಾ ಮಂಗೇಶ್ಕರ್ ಅವರಿಗೆ ಫೋಟೋಗ್ರಫಿ ಅಂದರೆ ಭಾಳನೇ ಇಷ್ಟ ಇತ್ತಂತೆ, ಮತ್ತು ಅದಕ್ಕಾಗಿ ಒಂದು ಕ್ಯಾಮ್ರಾನ ಕೂಡ ತಗೊಂಡ್ರಂತೆ, ಮತ್ತು ಎಷ್ಟೊಂದು ಫೋಟೋಗಳನ್ನು ಕೂಡ ಶುರುವಿನಲ್ಲಿ ತೆಗೆದ್ರಂತೆ. ಆದರೆ ಅವ್ರಿಗೆ ಅನ್ನಿಸ್ತಂತೆ, ಏನು ಒಳ್ಳೆ ಫೋಟೋಗಳು ತೆಗೆದಿಲ್ಲ ನಾನು ಅಂತ, ಹಾಗಾಗಿ ಈ ಫೋಟೋಗ್ರಫಿ ಹವ್ಯಾಸವನ್ನು ತಕ್ಷಣಕ್ಕೆ ಬಿಟ್ಕೊಟ್ಬಿಟ್ರಂತೆ ಅವರು. ಹಾಗೆಯೇ ಬಿಟ್ಕೊಟ್ಟಿದ್ದು ಮಾತ್ರ ಅಲ್ಲ, ಫೋಟೋಗ್ರಫಿ ಅಂದ್ರೇ ಒಂದು ಬಗೆಯ ನಿರಾಸಕ್ತಿ, ದ್ವೇಷ ಕೂಡ ಬಂದ್ಬಿಟ್ಟಿತ್ತಂತೆ. ಇದೇ ಟೈಮ್ನಲ್ಲಿ ಗ್ರೇಟ್ ಫೋಟೋಗ್ರಫರ್ ಗೌತಮ್ ರಾಜಾಧ್ಯಕ್ಷ ಅವರು ಲತಾ ಅವ್ರನ್ನ ಮೀಟ್ ಮಾಡಿ ಒಂದಷ್ಟು ಫೋಟೋಗಳನ್ನ ತೆಗೆಯೋದಕ್ಕೆ ಪರ್ಮಿಷನ್ ಕೇಳಿದ್ರಂತೆ. ಲತಾ ಅವರು ಮೊದಲಿಗೆ ಒಪ್ಕೊಳ್ಳೇ ಇಲ್ವಂತೆ, ಆಮೇಲೆ ಇನ್ನೊಂದು ಸ್ವಲ್ಪ ಬಲವಂತ ಮಾಡಿದ್ರು ಒಪ್ಕೊಳ್ಳಿಲ್ವಂತೆ. ಸರಿ, ಏನು ಮಾಡೋದು, ಗೌತಮ್ ಅವರು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಒಂದಷ್ಟು ಫೋಟೋಸ್ನ ತೆಗೆದು ಅವರಿಗೆ ಕಳಿಸ್ಕೊಟ್ರಂತೆ. ಯಾರಿಗೆ? ಲತಾದಿ ಅವರಿಗೆ ಕಳಿಸ್ಕೊಟ್ರಂತೆ. ಅದನ್ನು ನೋಡಿ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ಮನೆಗೆ ಕರೆದು ಅವ್ರ ಹತ್ರ ಅಪಾಲಜೈಸ್ ಮಾಡಿಕೊಂಡು ಕ್ಷಮಾಪಣೆ ಕೇಳಿ ಅದಾದ ನಂತರ ಮತ್ತಷ್ಟು ಫೋಟೋನ ತೆಗೆಯೋದಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ರಂತೆ. ಮತ್ತು ಲೋಕಲ್ ಮ್ಯಾಗ್ಝೈನಲ್ಲಿ ಇಂಟರ್ವ್ಯೂ ಕೂಡ ಪಬ್ಲಿಷ್ ಮಾಡೋದಕ್ಕೆ ಒಪ್ಪಿಗೆ ಕೊಟ್ರಂತೆ. ಹಾಗಿತ್ತಂತೆ ಲತಾ ಮಂಗೇಶ್ಕರ್ ಮತ್ತು ಫೋಟೋಗ್ರಫಿ ಜೊತೆಗಿನ ಸಂಬಂಧ. ಈ ಬಗೆಯಾಗಿ ಅವರಿಗೆ ಚಂದದ ಫೋಟೋಗಳನ್ನ ತೆಕ್ಕೊಟ್ಟು ಅವರ ಮನಸ್ಸನ್ನು ಕದ್ದಿದ್ದು ಯಾರು ಹೇಳಿ? ಗೌತಮ್ ರಾಜಾಧ್ಯಕ್ಷ ಅವರು. ಈ ಒಂದು ಟ್ರಿವಿಯಾಗಾಗಿ ಎನ್ ಆರ್ ಪ್ರಸಾದ್ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಯಾರೆಲ್ಲ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸಂದೇಶ ಕಳಿಸಿದ್ರಿ, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀವಿ. ಮಹೇಶ್ ಕುಮಾರ್ ಅವರು, ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಹೇಳಿದ್ದಾರೆ. ಹಾಗೆ ಹಿನ್ನೆಲೆ ಓಕೆ, ಇಲ್ಲೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಶಿವಲಿಂಗಪ್ಪ ಅವರು. ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ಸಂಗೀತ ಮತ್ತು ಜೀವನದ ಬಗ್ಗೆ ಹೇಳಿರುವಂತಹ ಮಾತುಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹಾಡೋದು ನನ್ನ ಮೊದಲ ಪ್ರೀತಿ, ನಾನು ಹಾಡುವಾಗ ಸಂಗೀತದಲ್ಲಿ ಕಳೆದು ಹೋಗ್ತೀನಿ, ಬೇರೆ ಲೋಕಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರಂತೆ. ಹಾಗೆ ಸವಾಲುಗಳ ಬಗ್ಗೆ ಮಾತಾಡ್ತಾ, ಸಂಗೀತ ಉದ್ಯಮ ಅನ್ನೋದು ತುಂಬಾ ಕಠಿಣವಾದದ್ದು, ಆರಂಭದಲ್ಲಿ ನನ್ನ ಕೀಳಾಗಿ ಕಾಣ್ತಾ ಇದ್ರು, ಆದರೆ ತಿರಸ್ಕಾರಗಳು ಮತ್ತು ಕಷ್ಟಗಳೇ ನನ್ನನ್ನು ಬಲಪಡಿಸ್ತು ಅಂತ ಹೇಳಿದ್ದಾರಂತೆ. ಹಾಗೆ ಮುಂದಿನ ಜೀವನ ಭವಿಷ್ಯದ ಬಗ್ಗೆ ಮಾತಾಡ್ತಾ, ನಾನು ಯಾವತ್ತಿಗೂ ಕೂಡ ಗತಕಾಲದ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬದಲಾಯಿಸೋಕೆ ಸಾಧ್ಯವಿಲ್ಲದ ವಿಷಯಗಳ ಬಗ್ಗೆ ಯೋಚಿಸಿ ಸಮಯವನ್ನು ಯಾಕೆ ವ್ಯರ್ಥ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಸಾಧನೆಯ ಗುಟ್ಟೇನು ಅಂತ ಕೇಳಿದರೆ, ಅಪಾಯಗಳನ್ನು ತೆಗೆದುಕೊಳ್ಳಿ ಅಂತ, ರಿಸ್ಕ್ ತಗೊಳ್ಳಿ ಅಂತ. ಸಾಧ್ಯವಿಲ್ಲ ಅಂತ ಯಾವತ್ತಿಗೂ ಹೇಳಬೇಡಿ, ಸೃಜನಶೀಲತೆಗೆ ಯಾವುದೇ ನಿರ್ದಿಷ್ಟ ಸೂತ್ರ ಇರಲ್ಲ, ಯಾವುದೇ ಫಾರ್ಮುಲಾಗಳಿರಲ್ಲ ಅಂತ ಹೇಳಿದ್ದಾರಂತೆ. ಹಿರಿಯ ಗಾಯಕಿ ಆಶಾ ಭೋಸ್ಲೆ ಅವರ ಕುರಿತಾದ ಈ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಕೊನೆಯದಾಗಿ ಮೇರೆ ಮೆಹಬೂಬ್ ಅನ್ನುವಂಥ ಗೀತೆ ಕಿಶೋರ್ ಕುಮಾರ್ ಅವರ ದನಿಯಲ್ಲಿ ಕೇಳಿ ಬರ್ತಾ ಇದೆ. ಇದರೊಂದಿಗೆ ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಇದುವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನೀನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ

0: ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಅನುಕೂಲ ಉಂಟು, ಇನ್ನೊಂದು ಹೆಲಿಕೇರಿ ಪೋಸ್ಟ್. ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ಎಸ್ಐಯು ಮಾಡಿದ್ದೇವೆ. ಆ ಎರಡೂ ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅನುಕೂಲ ಅಂತ ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ, ಫ್ಯಾಕ್ಟ್ರಿ ಬರೋದಿಲ್ಲ ಅದು ಬಂದವೆ. ಇದು ಸಹಿತ ಅನುಕೂಲ ಆದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ಗಳು ಬರ್ತಾವೆ, ಎಲ್ಲಿ ಪೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವನ್ನು ನಡೆಯುತ್ತದೆ.
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆ ಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ಡಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ಡಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ ಶೇಕಡ 50ರಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿ

0: ಅಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
4: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
4: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
4: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10 ವರೆಗೂ
3: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ.

ಹನ್ನೆರಡು ಗಂಟೆ 7:45 ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ನಿಮ್ಮೊಂದಿಗಿದ್ದೇನೆ ನಿಮ್ಮ ಪುನೀತ. 1946 ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಅನ್ನುವಂತಹ ಜಾಗತಿಕ ಸಂಸ್ಥೆಯನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯಕ್ಕೋಸ್ಕರನೇ ನಿಯೋಜಿಸಲಾಯಿತು. ವಿಶ್ವದಾದ್ಯಂತ ಇರತಕ್ಕಂತಹ ಮ್ಯೂಸಿಯಂಗಳನ್ನು ಮತ್ತು ಅವುಗಳ ಪರಂಪರೆಯನ್ನು ರಕ್ಷಿಸುವಂತಹ ಜಾಗತಿಕ ಸಂಸ್ಥೆಯಾದಂತಹ ಇದು ಪ್ರತಿ ವರ್ಷದ May 18 ಮ್ಯೂಸಿಯಂ ಡೇ ಅಂತೇಳ್ಬಿಟ್ಟು ಹೇಳಿ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತೇಳ್ಬಿಟ್ಟು ಹೇಳಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಹಾಗಾದರೆ ಇತಿಹಾಸದ ಹೆಜ್ಜೆ ಗುರುತುಗಳನ್ನು, ಕಲೆ ಮತ್ತು ಸಂಸ್ಕೃತಿಯ ಅನನ್ಯ ಕಥೆಗಳನ್ನು ಮೌನವಾಗಿಯೇ ಸಾರುವ ವಸ್ತು ಸಂಗ್ರಹಾಲಯದ ಅದ್ಭುತ ಜಗತ್ತಿಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪುನೀತಾ, ನವಿಲುಗರಿ ಕಾರ್ಯಕ್ರಮದಲ್ಲಿ FM ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಧ್ವನಿಯಾಗಿ.

ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನ ಇದು. ICOM ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂ ಪ್ರಾರಂಭ ಆದದ್ದು 1946. 1977 ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನ ಅಧಿಕೃತವಾಗಿ ಘೋಷಿಸಿತು ಈ ಸಂಸ್ಥೆ. ಆತ್ಮೀಯ ಸ್ನೇಹಿತರೆ, ಇದನ್ನು ಹೇಳಬೇಕಾದ್ರೆ ನನಗೆ ಶಿವಮೊಗ್ಗೆಯ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಶಿವಪ್ಪ ನಾಯಕ ಮತ್ತು ಕೆಳದಿ ಕೇರಿಯ ಚರಿತ್ರೆಯನ್ನು ಪರಿಚಯಿಸಿದಂತಹ ಆ ವಸ್ತು ಸಂಗ್ರಹಾಲಯ ಚೆನ್ನಾಗಿ ನೆನಪಾಗ್ತಾ ಇದೆ. ಮ್ಯೂಸಿಯಂಗಳು ಕೇವಲ ಹಳೆಯ ವಸ್ತುಗಳ ಪ್ರದರ್ಶನಾಲಯವಲ್ಲ, ಅವು ಸಾಂಸ್ಕೃತಿಕ ವಿನಿಮಯ, ಶಿಕ್ಷಣ, ಶಾಂತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ಕೇಂದ್ರಗಳಾಗಿವೆ. ಈ ದಿವಸ ಸವಿ ನೆನಪಿಗೋಸ್ಕರ ವಿಶ್ವದಾದ್ಯಂತ ಸಾವಿರಾರು ಪ್ರಮುಖ ಮ್ಯೂಸಿಯಂಗಳು ಸಾರ್ವಜನಿಕರಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸ್ತವೆ, ವಿಶೇಷ ಪ್ರದರ್ಶನಗಳನ್ನು ಕೂಡ ಹಮ್ಮಿಕೊಳ್ತವೆ. ಹಾಗಾದರೆ ನಿಮ್ಮ ಹತ್ತಿರ ಇರತಕ್ಕಂತಹ ಯಾವುದಾದ್ರೂ ಮ್ಯೂಸಿಯಮನ್ನು ಭೇಟಿ ಮಾಡಿ. ಇವಾಗ ವಿಶ್ವದ ಅತ್ಯಂತ ಹಳೆಯ ಮ್ಯೂಸಿಯಂ ಅಂತ ಹೇಳಿದ್ರೆ ಇಟಲಿಯ ರೋಮ್ನಲ್ಲಿರುವ ಕ್ಯಾಪಿಟಾಲಿನ್ ಮ್ಯೂಸಿಯಂ. ವಿಶ್ವದ ಅತ್ಯಂತ ಹಳೆಯ ಸಾರ್ವಜನಿಕ ಮ್ಯೂಸಿಯಂ ಅಂತೇಳ್ಬಿಟ್ಟು ಹೇಳಿ ಇದನ್ನು ನಾವು ಗುರುತಿಸ್ತೇವೆ. 1471 ಇದನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು. 1814 ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ನಿಂದ ಸ್ಥಾಪಿಸಲ್ಪಟ್ಟಂತಹ ಕೋಲ್ಕತ್ತಾದ ಇಂಡಿಯನ್ ಮ್ಯೂಸಿಯಂ ಭಾರತದ ಅತ್ಯಂತ ಹಳೆಯ ಮತ್ತು ಅತಿ ದೊಡ್ಡ ಮ್ಯೂಸಿಯಂ ಆಗಿದೆ.

ಆತ್ಮೀಯ ಸ್ನೇಹಿತರೆ, ಹಾಡುಗಳು ನಿಮಗೆ ಇಷ್ಟ ಆಗ್ತಾ ಇದೆ, ಹಾಗೇನೆ ಇವತ್ತು ನಾವು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಅಬ್ಸರ್ವ್ ಮಾಡ್ತಾ ಇರಬೇಕಾದ್ರೆ ಅದರ ಬಗ್ಗೆ ನಿಮ್ಮಲ್ಲಿ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಇದ್ದರೆ ನಮಗೆ ಮೆಸೇಜ್ ಮೂಲಕ ಕಳಿಸಿ. ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಅಡಿಯಲ್ಲಿ ದೆಹಲಿಯ ನ್ಯಾಷನಲ್ ಮ್ಯೂಸಿಯಂ ಬರುತ್ತೆ. ಇತಿಹಾಸಪೂರ್ವ ಕಾಲದಿಂದ ಆಧುನಿಕ ಯುಗದವರೆಗಿನ 200,000+ ಹೆಚ್ಚು ಕಲಾಕೃತಿಗಳನ್ನು ಹೊಂದಿದೆ ಈ ಮ್ಯೂಸಿಯಂ. ಛತ್ರಪತಿ ಶಿವಾಜಿ ಮಹಾರಾಜ್ ವಸ್ತು ಸಂಗ್ರಹಾಲಯ ಮುಂಬೈನಲ್ಲಿದೆ. ಪ್ರಸಿದ್ಧ ಈ ಮ್ಯೂಸಿಯಂನ್ನು ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ಅಂತಲೂ ಕೂಡ ಹಿಂದೆ ಕರೀತಾ ಇದ್ರು. ಇದರ ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪ ಅತ್ಯಂತ ಆಕರ್ಷಕವಾದದ್ದು. ಒಂದು ಯುನೋ, ಇಟ್ಸ್ ಎ ಯುನೀಕ್ನೆಸ್. ಆಮೇಲೆ ಇನ್ನೊಂದು, ಮೂರನೇ ಸಾಲಾರ್ ಜಂಗ್ ಅವರ ವೈಯಕ್ತಿಕ ಸಂಗ್ರಹದಿಂದ ರೂಪುಗೊಂಡಂತಹ ಹೈದರಾಬಾದ್ನ ಸಾಲಾರ್ ಜಂಗ್ ಮ್ಯೂಸಿಯಂ ಒಬ್ಬನೇ ವ್ಯಕ್ತಿ ಸಂಗ್ರಹಿಸಿದಂತಹ ವಿಶ್ವದ ಅತೀ ದೊಡ್ಡ ಕಲಾ ಸಂಗ್ರಹಗಳಲ್ಲಿ ಒಂದಾಗಿದೆ. ನೀವು ಖಂಡಿತವಾಗ್ಲೂ ಹೈದರಾಬಾದಿಗೆ ಹೋದರೆ ಈ ಮ್ಯೂಸಿಯಂನ ನೋಡಲೇಬೇಕು. ಸಾಲಾರ್ ಜಂಗ್ ಮ್ಯೂಸಿಯಂನಲ್ಲಿರ್ತಕ್ಕಂತಹ ಜಿ ಬಿ ಬೆಂಜೋನಿ ಕೆತ್ತಿದಂತಹ ವೈಲ್ಡ್ ರೆಬೆಕ್ಕಾ, ಅಂದರೆ ವೆಲ್ಡ್ ರೆಬೆಕ್ಕಾ ಅಮೃತಶಿಲೆಯ ಶಿಲ್ಪ ವಿಶ್ವ ಪ್ರಸಿದ್ಧ ಆಗಿದೆ. ಇದು ಕಲ್ಲಿನಲ್ಲೇ ಜಾಲರಿಯಂತಹ ಮುಸುಕನ್ನು ಹೊಂದಿರತಕ್ಕಂತಹ ಅದ್ಭುತ ಕಲಾಕೃತಿ. ಈ ಥರದ ಕಲಾಕೃತಿಯನ್ನು ನೀವು ಅಹಮದಾಬಾದಲ್ಲೂ ಕೂಡ, ಗುಜರಾತ್ನಲ್ಲಿ ಇರತಕ್ಕಂತಹ ಒಂದು ವಿಶೇಷ ರೀತಿಯ ಕಲೆಯ ಪ್ರಕಾರ ಇದು. ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಅಬ್ಸರ್ವ್ ಮಾಡ್ತಾ ಇದೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ. ಮಂಜಿನ ತೆರೆ ಚಿತ್ರದಿಂದ ಗೀತೆ ಕೇಳಿ.

ಗೀತೆಗಳ ಸಂಗ್ರಹ ಇರೋದು ಆಕಾಶವಾಣಿಯಲ್ಲಿ. ಮಂಜಿನ ತೆರೆ ಚಿತ್ರದಿಂದ ನಮ್ಮ ವಾಣಿ ಜಯರಾಮ್ ಹಾಗೆಯೇ ಕೆ ಜಿ ಸುದಾಸ್ ಅವರು ಹಾಡಿದ ಅಪರೂಪದ ಗೀತೆಯನ್ನು ನೀವು ಕೇಳಿದ್ರಿ. ಆತ್ಮೀಯ ಸ್ನೇಹಿತರೆ, ಈಗ ನಾವು ಭಾರತದಿಂದ ಸ್ವಲ್ಪ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ರತ್ನಗಳಾದಂತಹ ವಸ್ತು ಸಂಗ್ರಹಾಲಯಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. 1865 ಬೆಂಗಳೂರಿನಲ್ಲಿ ಸ್ಥಾಪನೆಯಾದಂತಹ ಕಸ್ತೂರ್ಬಾ ರಸ್ತೆಯ ಮ್ಯೂಸಿಯಂ ಭಾರತದ ಅತ್ಯಂತ ಹಳೆಯ ಮ್ಯೂಸಿಯಂಗಳಲ್ಲಿ ಒಂದು. ಇಲ್ಲಿ ಹಲ್ಮಿಡಿ ಶಾಸನ ನಮಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಕನ್ನಡ ಭಾಷೆಯನ್ನು ಓದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಹಲ್ಮಿಡಿ ಶಾಸನದ ಪ್ರಾಮುಖ್ಯತೆ ಗೊತ್ತು. ಅಷ್ಟೇ ಅಲ್ಲದೆ ಬೇಗೂರು ಶಾಸನಗಳನ್ನು ಕೂಡ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ವೆಂಕಟಪ್ಪ ಆರ್ಟ್ ಗ್ಯಾಲರಿ ಆಕಾಶವಾಣಿಗೆ ಹತ್ತಿರದಲ್ಲೇ ಇದೆ. ಬೆಂಗಳೂರಿನ ಸರ್ಕಾರಿ ಮ್ಯೂಸಿಯಂ ಆವರಣದಲ್ಲೇ ಇರುವಂತಹ ಇದು ಪ್ರಸಿದ್ಧ ಕಲಾವಿದ ಕೆ ವೆಂಕಟಪ್ಪ ಅವರ ಅದ್ಭುತ ವರ್ಣಚಿತ್ರಗಳು ಮತ್ತು ಶಿಲ್ಪಕಲೆಗಳಿಗೋಸ್ಕರನೇ ಮೀಸಲಾಗಿರತಕ್ಕಂತಹ ಆರ್ಟ್ ಗ್ಯಾಲರಿ. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ, VITM ಅಂತ ಹೇಳ್ತಾರೆ. ಬೆಂಗಳೂರಿನ ಈ ಸೈನ್ಸ್ ಮ್ಯೂಸಿಯಂ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಇಂಟರಾಕ್ಟಿವ್ ಪ್ರದರ್ಶನಗಳನ್ನು ಹೊಂದಿದೆ. ಹಾಗಾದರೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಆಗಿರಬಹುದು, ವೆಂಕಟಪ್ಪ ಆರ್ಟ್ ಗ್ಯಾಲರಿ ಆಗಿರಬಹುದು, ಸರ್ಕಾರಿ ವಸ್ತು ಸಂಗ್ರಹಾಲಯ ಆಗಿರಬಹುದು, ಇವೆಲ್ಲವೂ ಅಟ್ಲೀಸ್ಟ್ ಇವತ್ತಾದರೂ ಸ್ವಲ್ಪ ನೀವು ಭೇಟಿಯನ್ನು ಕೊಡಬಹುದಲ್ವಾ?

0: ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಆತ್ಮೀಯ ಸ್ನೇಹಿತರೆ, 12:29:30 ನಿಮ್ಮ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದೇನೆ, ನಿಮ್ಮ ಪುನೀತ. ಇವತ್ತು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ. ತಂತ್ರಜ್ಞಾನ ಅಂತ ಹೇಳಿ ಬಂದಾಗ ನಮ್ಮ ಮುಂದೆ ನಿಲ್ಲುತ್ತೆ HAL ಏರೋಸ್ಪೇಸ್ ಮ್ಯೂಸಿಯಂ. ಇದು ಬೆಂಗಳೂರಿನಲ್ಲೇ ಇದೆ, ಆಕಾಶವಾಣಿ ಹತ್ತಿರದಲ್ಲೇ ಇದೆ. ಇದು ಭಾರತದ ಮೊದಲ ವಾಯುಯಾನ ಮ್ಯೂಸಿಯಂ. ಇಲ್ಲಿ ಭಾರತೀಯ ವಾಯುಪಡೆಯ ಇತಿಹಾಸ ಸಾರುವಂತಹ ಹೆಲಿಕಾಪ್ಟರ್ ಮತ್ತು ಯುದ್ಧ ವಿಮಾನಗಳ ಪ್ರದರ್ಶನವನ್ನು ನಾವು ನೋಡಬಹುದು. ಹಾಗೆಯೇ ಮೈಸೂರಿಗೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ರೈಲ್ವೆ ಮ್ಯೂಸಿಯಂ. 1979 ಸ್ಥಾಪಿತವಾದಂತಹ ಈ ಮ್ಯೂಸಿಯಂ ಭಾರತದ ಎರಡನೇ ರೈಲ್ವೆ ಮ್ಯೂಸಿಯಂ ಆಗಿದೆ. ಇಲ್ಲಿ

ಮೈಸೂರು ಮಹಾರಾಜರು ಬಳಸ್ತಾ ಇದ್ದಂತಹ ರಾಯಲ್ ಬೋಗಿಗಳು ಮತ್ತು ಹಳೆಯ ಸ್ಟೀಮ್ ಎಂಜಿನ್ಗಳನ್ನು ನಾವು ನೋಡಬಹುದು. ಅಲ್ಲದೆ ಜಗನ್ಮೋಹನ ಅರಮನೆ ಅಂತ ಕರೆಸಿಕೊಳ್ಳುವಂತಹ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಮೈಸೂರಿನ ರಾಜಾ ರವಿವರ್ಮ ಅವರ ಪ್ರಸಿದ್ಧ ಗ್ಲೋ ಆಫ್ ಹೋಪ್, ಅಂದರೆ ದೀಪಧಾರಿಣಿ, ಕೈಯಲ್ಲಿ ದೀಪ ಹಿಡಿದಂತಹ ಮಹಿಳೆ, ಇದು ಅದ್ಭುತವಾದಂತಹ ಕಲಾಕೃತಿ. ಇದನ್ನು ನೀವು ಒರಿಜಿನಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಜಯಚಾಮರಾಜೇಂದ್ರ ಆರ್ಟ್ ಗ್ಯಾಲರಿಗೆ ಖಂಡಿತ ಭೇಟಿ ಕೊಡಬೇಕು. ಅಲ್ಲದೆ ಅಪರೂಪದ ತೈಲ ಚಿತ್ರಗಳ ಪ್ರಿಯರು ನೀವಾಗಿದ್ರೆ ಈ ವಸ್ತು ಸಂಗ್ರಹಾಲಯ ನಿಮಗೆ ಹೇಳಿ ಮಾಡಿಸಿದ್ದು ಅಲ್ರಿ. ಎಚ್ ಎಲ್ ನಾಗೇಗೌಡರು ಅಂತ ಹೇಳಿದ ತಕ್ಷಣ ಜನಪದ ಲೋಕಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಕೊಡುಗೆಯನ್ನು ಯಾರು ಮರೆಯೋದಕ್ಕೆ ಸಾಧ್ಯ. ಜನಪದ ಲೋಕ ರಾಮನಗರದಲ್ಲಿ ಎಚ್ ಎಲ್ ನಾಗೇಗೌಡರಿಂದ ಸ್ಥಾಪಿಸಲ್ಪಟ್ಟಂತಹ ಈ ಸುಂದರ ಆವರಣ ಕರ್ನಾಟಕದ ಗ್ರಾಮೀಣ ಮತ್ತು ಜಾನಪದ ಸಂಸ್ಕೃತಿಯ ಜೀವಂತ ಮ್ಯೂಸಿಯಂ ಆಗಿದೆ. ಅಲ್ಲದೆ ನಾವೇನಾದರೂ ಮಂಜೂಷಾ ವಸ್ತು ಸಂಗ್ರಹಾಲಯ ಧರ್ಮಸ್ಥಳಕ್ಕೆ ನಾವು ಭೇಟಿ ಕೊಟ್ವಿ ಅಂತ ಹೇಳಿದ್ರೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪರಿಕಲ್ಪನೆಯಲ್ಲಿ ಮೂಡಿಬಂದಂತಹ ಈ ಮ್ಯೂಸಿಯಂನಲ್ಲಿ ಪ್ರಾಚೀನ ರಥಗಳು, ಪೂಜಾ ಸಾಮಗ್ರಿಗಳು, ಗಡಿಯಾರಗಳು ಮತ್ತು ಅಪರೂಪದ ಕಾರುಗಳ ಸಂಗ್ರಹವನ್ನು ನಾವು ನೋಡಬಹುದು. ಕಾರ್ ಅಂತ ಹೇಳಿದ ತಕ್ಷಣ ಧರ್ಮಸ್ಥಳದಲ್ಲಿ ಕಾರ್ ಮ್ಯೂಸಿಯಂ ಕೂಡ ನೀವು ಖಂಡಿತವಾಗ್ಲೂ ಭೇಟಿ ಕೊಡಬೇಕಾದಂತಹ ಒಂದು ಸ್ಥಳ. ಧರ್ಮಸ್ಥಳದ ವಿಂಟೇಜ್ ಕಾರ್ ಮ್ಯೂಸಿಯಂನಲ್ಲಿ ಪ್ರಪಂಚದ ವಿವಿಧ ದೇಶಗಳ ಅಪರೂಪದ ಶತಮಾನದಷ್ಟು ಹಳೆಯದಾದ ಕಾರುಗಳನ್ನು ಅತ್ಯುತ್ತಮ ಸ್ಥಿತಿಯಲ್ಲಿ ಸಂರಕ್ಷಿಸಿ ಇಡಲಾಗಿದೆ.

ಪ್ರೀತಿಯನ್ನು ಹುಡುಗಾಟ ದೊಂಬರಾಟ ಅಂತೇಳ್ಬಿಟ್ಟು ಹೇಳಿ ಕರೆಯುವಂತಹ ಈ ಗೀತೆ ಟ್ಯೂನ್ ಅಷ್ಟೇ ಅಲ್ಲ, ಆ ಒಂದು ರಿದಮ್ಗೋಸ್ಕರನೂ ಕೂಡ ಬಹಳಷ್ಟು ಇಷ್ಟ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಅಬ್ಸರ್ವ್ ಮಾಡ್ತಾ ಇರತಕ್ಕಂತಹ ಈ ಹೊತ್ತಿನಲ್ಲಿ ನವಿಲುಗರಿಯಲ್ಲಿ ಕೆಲವು ಇನ್ಫಾರ್ಮೇಷನ್ ಅನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸುಲಭ್ ಇಂಟರ್ನ್ಯಾಷನಲ್ ಟಾಯ್ಲೆಟ್ ಮ್ಯೂಸಿಯಂ ದೆಹಲಿಯಲ್ಲಿರ್ತಕ್ಕಂತಹ ಐದು, ಇದು ಜಗತ್ತಿನ ಅತ್ಯಂತ ವಿಚಿತ್ರ ಮ್ಯೂಸಿಯಂಗಳಲ್ಲಿ ಒಂದಂತೆ. ಕ್ರಿಸ್ತಪೂರ್ವ 2500 ಇವತ್ತಿನವರೆಗೆ ನೈರ್ಮಲ್ಯದ ಅಂದರೆ ಸ್ಯಾನಿಟೇಷನ್ ಇತಿಹಾಸವನ್ನು ರೋಚಕವಾಗಿ ವಿವರಿಸುತ್ತೆ ಸುಲಭ್ ಇಂಟರ್ನ್ಯಾಷನಲ್ ಟಾಯ್ಲೆಟ್ ಮ್ಯೂಸಿಯಂ. ಹಾಗೆಯೇ ವಿಜುವಲ್ ಆರ್ಟ್ಸ್ ಮ್ಯೂಸಿಯಂ ಶಾಂತಿನಿಕೇತನ ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಆಚಾರ್ಯ ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ಥಾಪಿಸಿದಂತಹ ವಿಶ್ವಭಾರತಿ ವಿಶ್ವವಿದ್ಯಾಲಯದಲ್ಲಿರತಕ್ಕಂತಹ ಈ ಮ್ಯೂಸಿಯಂ ಭಾರತೀಯ ಆಧುನಿಕ ಕಲೆಯ ತವರೂರು. ಪಾರ್ಟಿಷನ್ ಮ್ಯೂಸಿಯಂ ಅಮೃತಸರದಲ್ಲಿದೆ. 1947 ಭಾರತ ಪಾಕಿಸ್ತಾನ ವಿಭಜನೆಯ ದುರಂತ, ಜನರ ವಲಸೆ ಮತ್ತು ಅವರ ಭಾವನೆಗಳನ್ನು ದಾಖಲಿಸಿರುವ ವಿಶ್ವದ ಏಕೈಕ ವಿಭಜನಾ ಮ್ಯೂಸಿಯಂ ಇದು. ಬಿಹಾರ್ ಮ್ಯೂಸಿಯಂ ಪಾಟ್ನಾದಲ್ಲಿದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಈ ಆಧುನಿಕ ಮ್ಯೂಸಿಯಂ ಪ್ರಾಚೀನ ಮಗಧ ಸಾಮ್ರಾಜ್ಯ ಅಂತ ಹೇಳಿದ್ರೆ ನಮಗೆ ಮಗಧ ಅಂತ ಹೇಳಿದ ತಕ್ಷಣ ಚಕ್ರವರ್ತಿ ಅಶೋಕ ನೆನಪಾಗ್ತಾರಲ್ವಾ, ಮತ್ತು ಮೌರ್ಯ ಇತಿಹಾಸದ ಅದ್ಭುತ ಕಲಾಕೃತಿಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಪಾಟ್ನಾದ ಬಿಹಾರ್ ಮ್ಯೂಸಿಯಂಗೆ ಭೇಟಿ ಕೊಡಬೇಕು. ಅಷ್ಟೇ ಅಲ್ಲ, ನಾಣ್ಯಗಳ ಮ್ಯೂಸಿಯಂ ನಾಸಿಕ್ನಲ್ಲಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಇನ್ ನ್ಯೂಮಿಸಾಟಿಕ್ ಸ್ಟಡೀಸ್ ನೆರವಿನಿಂದ ಸ್ಥಾಪಿತವಾದಂತಹ ಇದು ಭಾರತದ ನಾಣ್ಯ ಚಲಾವಣೆಯ ಇತಿಹಾಸವನ್ನು ಸಾರುತ್ತೆ. ಅಲ್ಲದೆ ಕ್ಯಾಲಿಕೋ ಮ್ಯೂಸಿಯಂ ಆಫ್ ಟೆಕ್ಸ್ಟೈಲ್ ಅಹಮದಾಬಾದ್ನಲ್ಲಿದೆ. ಭಾರತದ ಅತ್ಯಂತ ಪ್ರಸಿದ್ಧ ಜವಳಿ ಮ್ಯೂಸಿಯಂ ಆಗಿದ್ದು ಇಲ್ಲಿ ಶತಮಾನಗಳಷ್ಟು ಹಳೆಯದಾದಂತಹ ಹ್ಯಾಂಡ್ಲೂಮ್, ರಾಜಮನೆತನದ ಉಡುಪುಗಳು ಮತ್ತು ಬಟ್ಟೆಯ ಮೇಲಿನ ಕಲಾಕೃತಿಗಳನ್ನು ಅಹಮದಾಬಾದ್ನಲ್ಲಿರ್ತಕ್ಕಂತಹ ಕ್ಯಾಲಿಕೋ ಮ್ಯೂಸಿಯಂ ಆಫ್ ಟೆಕ್ಸ್ಟೈಲ್ನಲ್ಲಿ ನೀವು ನೋಡಬಹುದು. ಅಲ್ಲದೆ ನಮ್ಮ ಪಕ್ಕದ ರಾಜ್ಯ ಗೋವಾದಲ್ಲಿ ಗೋವಾ ಚಿತ್ರ ಮ್ಯೂಸಿಯಂ ಇದೆ. ಇದು ಗೋವಾದ ಸಾಂಪ್ರದಾಯಿಕ ಕೃಷಿ ಉಪಕರಣಗಳು ಮತ್ತು ಜನಜೀವನವನ್ನು ಬಿಂಬಿಸುವಂತಹ ಪರಿಸರ ಸ್ನೇಹಿ ಜಾನಪದ ಮ್ಯೂಸಿಯಂ ಆಗಿದೆ.

ಸಂಜು ವೆಟ್ಸ್ ಗೀತ ಭಾಗ ಎರಡು ಆ ಚಿತ್ರದ ಒಂದು ಗೀತೆಯನ್ನು ಕೇಳಿದೆ. ಅದ್ಭುತವಾದಂತಹ ಸಾಹಿತ್ಯ. ಎಂಥ ಕಂಪ್ಲೇಂಟ್ ನೋಡಿ, ಇಲ್ಲಿ ಮಂಜು ಸುರಿಯುವಂತಹ ಸದ್ದು, ಮಗು ಬಿರಿಯುವಂತಹ ಸದ್ದು, ಇರುವೆ ಸರಿಯುವಂತಹ ಸದ್ದನ್ನು ಕೇಳುವಂತಹ ಆತ ನನ್ನ ಕರೆಗೆ ಯಾಕೆ ಅವನು ಕಿವಿಗೊಡ್ತಾ ಇಲ್ಲ ಅನ್ನುವಂತಹ ಕಂಪ್ಲೇಂಟ್. ತುಂಬ ಇಷ್ಟ ಆಗುವಂತಹ ಸಾಹಿತ್ಯ. ಇರಲಿ ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನವನ್ನು ಅಬ್ಸರ್ವ್ ಮಾಡ್ತಾ ಇರತಕ್ಕಂತಹ ನಾವು ಸ್ವಲ್ಪ ತಂತ್ರಜ್ಞಾನ, ಡಿಜಿಟಲೀಕರಣ, ಹಾಗೆಯೇ ಭವಿಷ್ಯ ಅಂದರೆ ಫ್ಯೂಚರ್ ಏನಾಗಬಹುದು ಅನ್ನೋದನ್ನು ಸ್ವಲ್ಪ ಈ ದಿವಸದ ಪ್ರಾಮುಖ್ಯತೆ ಮತ್ತು ಪ್ರಸ್ತುತತೆಯಲ್ಲಿ ನೋಡೋದಾದರೆ, ಡಿಜಿಟಲ್ ಮ್ಯೂಸಿಯಂ ಯುಗದಲ್ಲಿ ಮ್ಯೂಸಿಯಂಗಳು ಇವತ್ತು ಡಿಜಿಟಲೈಸ್ ಆಗ್ತಾ ಇವೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ವರ್ಚುವಲ್ ರಿಯಾಲಿಟಿ ಮೂಲಕ ಮ್ಯೂಸಿಯಮನ್ನು ನಾವು ವೀಕ್ಷಿಸಬಹುದು. ಅಟ್ಲೀಸ್ಟ್ ಇವತ್ತಾದರೂ ಮಾಡಿಯಲ್ಲ ಅದನ್ನು. ಗೂಗಲ್ ಆರ್ಟ್ಸ್ ಆ್ಯಂಡ್ ಕಲ್ಚರ್, ಗೂಗಲ್ ಸಂಸ್ಥೆ ವಿಶ್ವದ ಪ್ರಮುಖ ಮ್ಯೂಸಿಯಂಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ಕೋಟ್ಯಾಂತರ ಕಲಾಕೃತಿಗಳನ್ನು ಹೈ ರೆಸಲ್ಯೂಷನ್ ಚಿತ್ರಗಳ ಮೂಲಕ ಡಿಜಿಟಲ್ ರೂಪದಲ್ಲಿ ಎಲ್ಲರಿಗೂ ಕೂಡ ಲಭ್ಯ ಆಗೋ ರೀತಿಯಲ್ಲಿ ಮಾಡಿದೆ. ಮತ್ತೆ ಒಂದು ಗೊತ್ತಾ ನಿಮಗೆ, ಸಮುದ್ರದೊಳಗಿನ ಮ್ಯೂಸಿಯಂ, ಜೋರ್ಡನ್ ಮತ್ತು ಗ್ರೀಸ್ ದೇಶಗಳಲ್ಲಿ ಸಮುದ್ರದ ಆಳದಲ್ಲಿ ಮ್ಯೂಸಿಯಂಗಳನ್ನು ನಿರ್ಮಿಸಲಾಗಿದ್ದು, ಸ್ಕೂಬಾ ಡೈವಿಂಗ್ ಮೂಲಕ ಅಲ್ಲಿನ ಶಿಲ್ಪಕಲೆಗಳನ್ನು ನಾವು ವೀಕ್ಷಿಸಬಹುದಾಗಿದೆ. ಆತ್ಮೀಯ ಸ್ನೇಹಿತರೆ, ಇನ್ನು ನಾನು ಈ ಹಾಡಿನ ಆಚೆಗೆ ನಿಮ್ಮ ಸಂದೇಶಗಳ ಕಡೆ ಗಮನವನ್ನು ಹರಿಸ್ತಾ ಇದ್ದೇನೆ. ಇದು ನವಿಲುಗರಿ ಕಾರ್ಯಕ್ರಮ, ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನಬಿಲ್ಲಿನಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನದ ವಿಶೇಷ ಕಾರ್ಯಕ್ರಮ. ನಿಮ್ಮೊಂದಿಗಿದ್ದೇನೆ ಪುನೀತಾ.

ಅದ್ಭುತವಾದಂತಹ ಗೀತೆ ಅಲ್ವಾ. 12:47 ಆಗ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ, ಹಾಗೆಯೇ ನಿಮ್ಮ ಸಂದೇಶಗಳು ನಮ್ಮ ಮುಂದೆ ಇವೆ. ಶುಭ ಮಧ್ಯಾಹ್ನ ಪುನೀತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ನನಗೆ ಸಂದೇಶವನ್ನು ಕಳಿಸಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ, ಇಲ್ಲಿಂದ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಮಧುರ ಗೀತೆಗಳು, ಹಾಗೆಯೇ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ, ವಸ್ತ್ರ ಅಲ್ಲ, ವಸ್ತು ಸಂಗ್ರಹಾಲಯ ದಿನಾಚರಣೆಯ ಸಂಬಂಧದ ಎಲ್ಲ ಹಾಡುಗಳು ಕೂಡ ಮಧುರವಾಗಿವೆ ಅನ್ನುವಂತಹ ಮಾಹಿತಿಯನ್ನು ನಮಗೆ ಕಳಿಸ್ತಾ ಇದ್ದಾರೆ. ಕಬನ್ ಪಾರ್ಕ್ ಬಳಿ ಇರುವ ಇದು ದಕ್ಷಿಣ ಭಾರತದ ಅತ್ಯಂತ ಹಳೆಯ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದು. ಅಪರೂಪದ ನಾಣ್ಯಗಳು, ಶಿಲ್ಪಗಳು, ಹಳೆಯ ಕಾಲದ ವಸ್ತುಗಳನ್ನು ಹೊಂದಿವೆ ಅಂತೇಳ್ಬಿಟ್ಟು ಹೇಳಿ ಮಂಜುಷಾ ಮ್ಯೂಸಿಯಂ ಧರ್ಮಸ್ಥಳದಲ್ಲಿರ್ತಕ್ಕಂತಹ ಈ ಖಾಸಗಿ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಚೀನ ವಸ್ತುಗಳು, ಹಳೆಯ ಕಾರುಗಳು ಮತ್ತು ತಾಳೆಗರಿಗಳ ಗ್ರಂಥಗಳಿವೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ ನಮಗೆ ಮೆಸೇಜ್ ಅನ್ನು ಮಾಡಿದ್ದಾರೆ. 2021 158 ದೇಶಗಳು ಮತ್ತು ಪ್ರಾಂತ್ಯಗಳಲ್ಲಿ ಆಚರಿಸಲಾದ ಈವೆಂಟ್ಗಳಲ್ಲಿ ಪ್ರಪಂಚದಾದ್ಯಂತದ 37,000 ವಸ್ತು ಸಂಗ್ರಹಾಲಯಗಳು ಭಾಗವಹಿಸಿದ್ದವು. ಇಂಟರ್ನ್ಯಾಷನಲ್ ಮ್ಯೂಸಿಯಂ ಡೇ, ಇದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನೋಡಲು ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ. ಯಾವುದಾದರೂ ಒಂದು ಸ್ಥಳಕ್ಕೆ ಭೇಟಿ ಹೋದಾಗ ನಾವು ಆ ಮ್ಯೂಸಿಯಂ ಅನ್ನು ಖಂಡಿತ ಭೇಟಿ ಮಾಡ್ತೇವೆ. ಇದು ನಮ್ಮ ಗತಕಾಲದ ವಿಭಿನ್ನ ವಸ್ತುಗಳು ಮತ್ತು ಕೆಲವು ಉಲ್ಲೇಖಗಳನ್ನು ನಮಗೆ ಅನುವು ಮಾಡಿಕೊಡುತ್ತೆ. ಹೀಗಾಗಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ IDIMD ಎನ್ನ ಪ್ರತಿ ವರ್ಷ May 18 ನಾವು ಆಚರಿಸ್ತೇವೆ ಅನ್ನುವಂತಹ ಸಂದೇಶವನ್ನು ನಮಗೆ ಕಳಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರಾದಂತಹ, ನಿಮ್ಮ ಹೆಸರನ್ನು ಹುಡುಕ್ತಾ ಇದ್ದೇನೆ ನಾನು. ಓಕೆ, ನಿಮ್ಮ ಹೆಸರು ಎಲ್ಲಿದೆ ನನಗೆ? ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಅವರು ನನಗೆ ಮೆಸೇಜನ್ನು ಮಾಡಿದ್ದಾರೆ. ಇಷ್ಟು ದೊಡ್ಡ ಸಂದೇಶ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಶಾಂತಾಚಾರ್ ಬಡಿಗೇರ, ಕೊಕ್ಕನೂರು ಹರಿಹರ ತಾಲೂಕಿನಿಂದ ವಿಶ್ವ ವಸ್ತು ಸಂಗ್ರಹಾಲಯ ದಿನದ ಹಾರ್ದಿಕ ಶುಭಾಶಯಗಳು. FM ರೇನ್ಬೋ ಪ್ರಸಾರ ಮಾಡ್ತಾ ಇರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಆಪ್ತವಾದಂತಹ, ಸುಂದರವಾದಂತಹ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ ಅನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ನಾನು ಹೇಳ್ತಾ ಇದ್ದೇನೆ ಶಾಂತಾಚಾರ್ ಬಡಿಗೇರ ಅವರೇ. ಹಾಗೆಯೇ ನಂಬರ್ ವಿಶಾಲ ಆನಂದ್ ಬೆಂಗಳೂರು ವೈಟ್ ಫೀಲ್ಡ್ನಿಂದ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸುರೇಂದ್ರ ಅವರು ಕುಂದಾಪುರದಿಂದ ಮೆಸೇಜ್ ಅನ್ನು ಮಾಡಿ ಧರ್ಮಸ್ಥಳದ ಮಂಜುಷಾ ಮ್ಯೂಸಿಯಂ ಬಗ್ಗೆ ನಮಗೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ರೋಹಿತ್, ಥ್ಯಾಂಕ್ ಯು ಸೋ ಮಚ್. ಹೌದು, ಸ್ವಲ್ಪ ಅಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ, ಟೇಕ್ ಕೇರ್ ಆಫ್ ಯುವರ್ ವಾಯ್ಸ್ ಅನ್ನುವಂತಹ ನಿಮ್ಮ ಕನ್ಸರ್ನ್ನ ಸಂದೇಶಕ್ಕೆ ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಐ ವಿಲ್ ಟೇಕ್ ಕೇರ್. ನಿಮ್ಮ ಈ ಒಂದು ಕನ್ಸರ್ನ್ ಫುಲ್ ಮೆಸೇಜ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ನಾನು ರೇಡಿಯೋ ಮ್ಯೂಸಿಯಂ ನೋಡುವಾಗ ರೇನ್ಬೋ ನೆನಪು ಬಂದು ಬಂದು ಹೋಯಿತು ಅಂತೇಳ್ಬಿಟ್ಟು ಹೇಳಿ ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ನಮಗೆ ಮೆಸೇಜನ್ನು ಮಾಡಿದ್ದಾರೆ. ಹಾಗೆಯೇ ಅವರು ಇನ್ನೊಂದು ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದಾರೆ. ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ 1920 ದಶಕದವರೆಗಿನ 140 ಹೆಚ್ಚು ಅಪರೂಪದ ಮತ್ತು ವಿಂಟೇಜ್ ರೇಡಿಯೋಗಳನ್ನು ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಇದನ್ನು ಶಾರ್ಟ್ ವೇವ್ ರೇಡಿಯೋ ಮ್ಯೂಸಿಯಂ ಅಂತ ಕರೀತಾರೆ. ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿರುವ ಬಹುತೇಕ ಎಲ್ಲ ರೇಡಿಯೋಗಳು ಇಂದಿಗೂ ಕೂಡ ಸುಸ್ಥಿತಿಯಲ್ಲಿದ್ದು ಕಾರ್ಯನಿರ್ವಹಿಸುತ್ತವೆ ಅನ್ನುವಂತಹ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ಹರಿಹರನ್ ವಿಜ್ಞಾನನಗರದಿಂದ ನೀವು ಕಳಿಸಿರ್ತಕ್ಕಂತಹ ಈ ಸಂದೇಶಕ್ಕೆ ಧನ್ಯವಾದ. ಹಾಗೆಯೇ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಅವರು ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಅನಂತಕುಮಾರ್, ನಿಮಗೂ ಕೂಡ ನಮ್ಮ ಧನ್ಯವಾದಗಳು. ನೀವು ಕೇಳ್ತಾ ಇದ್ದೀರಾ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಈಗ ಒಂದು ಹಾಡಿನ ನಂತರ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ.

ಹೌದು, ನಿನ್ನೆಗಿಂತ ಇಂದು ಚೆನ್ನ, ಇವತ್ತಿಗಿಂತ ನಾಳೆ ಚೆನ್ನ. ಚರಿತ್ರೆಯ ಬಗ್ಗೆ ಪ್ರೀತಿ ಅಭಿಮಾನ ಇದ್ದವರು ಮಾತ್ರ ಭವಿಷ್ಯತನ್ನು ಸ್ಥಾಪನೆ ಮಾಡಬಲ್ಲರು ಅನ್ನುವಂತಹ ಮಾತು ಕೂಡ ಇದೆ. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಯಿತು. ನಿಮ್ಮೆಲ್ಲರ ಸ್ಪಂದನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಕೆಲವು ಇನ್ಫಾರ್ಮೇಷನನ್ನು ನಿಮಗೆ ಕೊಟ್ಟು ಹೋಗ್ತಾ ಇದ್ದೇನೆ. ಈ ಆಧುನಿಕ ಮ್ಯೂಸಿಯಂಗಳಲ್ಲಿ ಕಲಾಕೃತಿಗಳ ಮುಂದೆ ನಿಂತಾಗ ನಿಮ್ಮ ಭಾಷೆ ಯಾವುದು ಅಂತ ಹೇಳ್ಬಿಟ್ಟು ಹೇಳಿ ನೀವು ಹೇಳಿದ್ರೆ ಆ ಕಲಾಕೃತಿಯ ಇತಿಹಾಸವನ್ನು ನಿಮ್ಮ ಭಾಷೆಯಲ್ಲೇ ವಿವರಿಸುವಂತಹ ಆಡಿಯೋ ಗೈಡ್ ತಂತ್ರಜ್ಞಾನ ಇವಾಗ ಹೆಚ್ಚು ಬಳಕೆಯಾಗ್ತಾ ಇದೆ. ಇದು ಒಂದು ಇದು ಬಹಳ ನಮ್ಮ ಇವತ್ತು ಪ್ರಗತಿಯ ಕಡೆಗೆ ಹೋಗ್ತಾ ಇರತಕ್ಕಂತಹ ವಸ್ತು ಸಂಗ್ರಹಾಲಯದ ಜಗತ್ತಿನಲ್ಲಿ ಇದು ಒಂದು ಒಳ್ಳೆಯ ಇನ್ವೆನ್ಷನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಪ್ರಸ್ತುತ ವರ್ಷಗಳಲ್ಲಿ ICOM ಸುಸ್ಥಿರತೆ ಮತ್ತು ಯೋಗಕ್ಷೇಮ ಅನ್ನುವಂತಹ ವಿಷಯಕ್ಕೆ ಹೆಚ್ಚು ಒತ್ತನ ನೀಡ್ತಾ ಇದ್ದು ಮ್ಯೂಸಿಯಂಗಳನ್ನು ಪರಿಸರ ಸ್ನೇಹಿಯಾಗಿ ಪರಿವರ್ತಿಸಲಾಗ್ತಾ ಇದೆ. ಈ ಆಸಿಡ್ ರೇನ್ ಅಂತ ಹೇಳಿದ್ರೆ ಆಮ್ಲ ಮಳೆ ಮತ್ತು ಪೊಲ್ಯೂಷನ್ನಿಂದ ಹಾನಿಗೊಳಗಾಗುವಂತಹ ಪುರಾತನ ಶಿಲ್ಪಗಳನ್ನು ರಕ್ಷಿಸುವುದಕ್ಕೆ ಇವತ್ತು ಲೇಸರ್ ಕ್ಲೀನಿಂಗ್ ಮತ್ತು ಕೆಮಿಕಲ್ ಕನ್ಸರ್ವೇಷನ್ ತಂತ್ರಜ್ಞಾನಗಳನ್ನು ಬಳಸಲಾಗ್ತಾ ಇದೆ. ಇದನ್ನು ನಾವು ತಾಜ್ಮಹಲ್ ವಿಷಯಕ್ಕೂ ಬಂದಾಗ

ಕೂಡ ಗಮನಿಸಬಹುದು. ಮಕ್ಕಳಿಗೋಸ್ಕರನೇ ಇರ್ತಕ್ಕಂತಹ ವಿಶೇಷ ಮ್ಯೂಸಿಯಂಗಳನ್ನು ವಿನ್ಯಾಸಗೊಳಿಸಲಾಗ್ತಾ ಇದ್ದು ಇಲ್ಲಿ ಮಕ್ಕಳು ಆಟ ಆಡ್ತಾನೆ ವಿಜ್ಞಾನ ಮತ್ತು ಇತಿಹಾಸವನ್ನು ಕಲಿಬಹುದು. ಆತ್ಮೀಯ ಸ್ನೇಹಿತರೆ, ಈ ವಸ್ತು ಸಂಗ್ರಹಾಲಯ ಅಂತ ಬಂದಾಗ ಈ ಮ್ಯೂಸಿಯಂಗಳಿಗೆ ಪ್ರಸಿದ್ಧ ಕಲಾಪ್ರೇಮಿಗಳ ವೈಯಕ್ತಿಕ ಹವ್ಯಾಸ ಮತ್ತು ದೇಶಪ್ರೇಮದ ದಾನದ ಫಲವಾಗಿ ನೀಡಿದಂತಹ ಕೊಡುಗೆಗಳನ್ನು ಇತಿಹಾಸ ಯಾವತ್ತಿಗೂ ಕೂಡ ಮರೆಯೋದಿಲ್ಲ. ಅದೇನೇ ಇರಲಿ, ಇತಿಹಾಸದ ಬಗ್ಗೆ ಮಾತನಾಡ್ತಾ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾತನಾಡ್ತಾ ಇದ್ದರೆ ನಮಗೆ ಸಮಯ ಹೋದದ್ದೇ ಗೊತ್ತಾಗೋದಿಲ್ಲ. ಇತಿಹಾಸದ ಮೌನ ಪುಟಗಳನ್ನು ತಿರುವಿ ಹಾಕಿದ ಈ ಒಂದು ಗಂಟೆಗೆ, ನಿಮ್ಮ ಸ್ಪಂದನಕ್ಕೆ ನಾನು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಗತಕಾಲದ ವಸ್ತು ಸಂಗ್ರಹಾಲಯಗಳು ನಮ್ಮ ಗತಕಾಲದ ಕನ್ನಡಿ ಮತ್ತು ಭವಿಷ್ಯದ ದಾರಿದೀಪ. ಸಮಯ ಸಿಕ್ಕಾಗ ನಿಮ್ಮ ಹತ್ತಿರದ ಮ್ಯೂಸಿಯಂಗೆ ಭೇಟಿ ನೀಡಿ ನಮ್ಮ ಭವ್ಯ ಪರಂಪರೆಯನ್ನು ಕಣ್ಣಾರೆ ಸವಿಯುವಂತಹ ಕಿಂಚಿತ್ತು ಸ್ವಲ್ಪ ನಮಗೆ ರೆಸ್ಪಾನ್ಸಿಬಿಲಿಟಿ ಆದರೂ ಕೊಡಬೇಕು. ಹಾಗಾಗಿ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರ ಸ್ಪಂದನಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಮುಂದಿನ ಸೋಮವಾರ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನ್ನ ಹಿಂದೆ ನಿಂತು ನನಗೆ ಸಹಾಯ ಮಾಡಿದಂತಹ ನಾಗಶ್ರೀ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಭೇಟಿಯಾಗೋಣ ಮುಂದಿನ ಸೋಮವಾರ. ಟೇಕ್ ಕೇರ್, ನಮಸ್ಕಾರ.

ಆಕಾಶವಾಣಿ ಎಫ್ ಎಂ ರೈಂಬೋ ಕೇಳ್ತಾ ಇದ್ದೀರಿ. ನಿಮ್ಮ ಹಿಗ್ಗೂ ಹೌದು, ಎಫ್ ಎಂ ರೈಂಬೋನೂ ಹೌದು. ಈಗ ಕರೆಯಲ್ಲಿ ಕಾಯಿ ರುಚಿಯಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ನಾವು ಯಾವಾಗಲಾದರೂ ಏನಾದರೂ ಸಿಂಪಲ್ ಆಗಿರೋಂಥ ಅಡುಗೆ ಮಾಡಬೇಕು, ಏನಾದರೂ ಹೊಟ್ಟೆಗೂ ಹಿತವಾಗಿರಬೇಕು, ನಾಲಿಗೆಗೂ ರುಚಿಯಾಗಿರಬೇಕು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ಹೆಣ್ಮಕ್ಳಿಗೆ ನೆನಪಾಗೋದೇ ಪೊಂಗಲ್ ಅನ್ನೋಂಥ ಖಾದ್ಯ. ಪೊಂಗಲ್ ಮಾಡಿಬಿಟ್ರೆ ಒಂಥರ ಅದು ತಿಂಡಿಗೆ ತಿಂಡಿನೂ ಆಗುತ್ತೆ, ಊಟಕ್ಕೆ ಊಟನೂ ಆಗುತ್ತೆ ಅನ್ನೋಂಥ ಪದಾರ್ಥ. ಆದರೆ ಪೊಂಗಲ್ ಜೊತೆಗೆ ನಂಚಿಕೆಗೆ ನಿಮ್ಗೇನು ಇಷ್ಟ ಆಗುತ್ತೆ ಅಂತ ಕೇಳಬೇಕು.

ಅಂತ ಅನ್ನಿಸ್ತು ಇವತ್ತಿನ ಕರಿಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ. ಪೊಂಗಲ್ ಹಾಗೇನೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಖಾರ ಪೊಂಗಲ್. ಆದರೆ ಅದರ ಜೊತೆಗೆ ಕೆಲವರಿಗೆ ಚಟ್ನಿ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಗೊಜ್ಜುಗಳೇನಾದರೂ ಇದ್ರೆ ಇಷ್ಟ ಆಗುತ್ತೆ, ಇನ್ನು ಕೆಲವರು ಉಪ್ಪಿನಕಾಯಿ ಜೊತೆಗೆ ತಿಂತಾರೆ. ನಿಮಗೆ ಯಾವ ಪದಾರ್ಥ ಇಷ್ಟ ಆಗುತ್ತೆ ಮತ್ತು ನಿಮ್ಮಲ್ಲಿ ಪೊಂಗಲ್ ಜೊತೆಗೆ ಇದು ಇರಲೇಬೇಕು ಅನ್ನೋಂಥ ಜೋಡಿ ನಂಚಿಕೆ ಯಾವುದು ನಮಗೆ ತಿಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಕರಿಯಲಿ ಕೈರುಚಿಯಲ್ಲಿ ನಿಮಗೆ ಪೊಂಗಲ್ಗೆ ನಂಚ್ಕೊಳ್ಳೋದಕ್ಕೆ ಏನು ಇಷ್ಟ ಆಗುತ್ತೆ ಅಂತ ಕೇಳಿದ್ದೆ. ಹರೀಶ್ ಅವರು ಹೇಳ್ತಿದ್ದಾರೆ ವಾರದಲ್ಲಿ 3 ದಿನ ನಾವು ಅದನ್ನೇ ತಿನ್ನೋದು. ಮೊಸರು ಬಜ್ಜಿ ಚೆನ್ನಾಗಿರುತ್ತೆ, ಅದಕ್ಕೆ ಹೋಟೆಲಲ್ಲೆಲ್ಲ ರಾಯ್ತ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಅನಂತಮೂರ್ತಿ ಶೃಂಗೇರಿಯಿಂದ ಮೆಸೇಜ್ ಮಾಡಿ ನನಗೆ ಪೊಂಗಲ್ ಜೊತೆಗೆ ಉಪ್ಪಿನಕಾಯಿ ಇಷ್ಟ ಅಂತ ಹೇಳ್ತಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಅವರು

ಮೊಸರು ಬಜ್ಜಿ ನಮಗೆ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಮೊಸರು ಬಜ್ಜಿ, ಉಪ್ಪಿನಕಾಯಿ, ಚಟ್ನಿ ಇವೆಲ್ಲದಕ್ಕಿಂತ ವಿಭಿನ್ನವಾಗಿ ಒಂದು ಗೊಜ್ಜು ಮಾಡೋದು ಪದ್ಧತಿ ಇದೆ. ಈ ಗೊಜ್ಜನ ಮಾಡಿ ನೀವೇನಾದರೂ ಪೊಂಗಲ್ ಜೊತೆಗೆ ನಂಚ್ಕೊಂಡ್ರೆ ಅಂದರೆ ಮತ್ತೆ ವಾಪಸ್ ಮೊಸರು ಬಜ್ಜಿಯಲ್ಲಿ ತಿನ್ನೋಕೆ ನಿಮಗೆ ಬಹುಶಃ ಮನಸ್ಸಾಗಲ್ಲ ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಇದು ಒಂದು ಮದುವೆ ಮನೆಯಲ್ಲಿ ತಿಂದಿದ್ದು ಮತ್ತು ಅಲ್ಲೇ ಭಟ್ರ ಕೈಲಿ ಕೇಳಿ ತಿಳ್ಕೊಂಡು ಬಂದಿದ್ದಂಥ ರೆಸಿಪಿ ಇದು. ಶುಂಠಿ ಗೊಜ್ಜು ತುಂಬ ಕಡಿಮೆ ಪದಾರ್ಥಗಳು ಬೇಕು, ತುಂಬ ಬೇಗ ಕೂಡ ಆಗುತ್ತೆ, ಬಟ್ ತುಂಬ ರುಚಿಯಾಗಿರುತ್ತೆ. ಏನೇನೆಲ್ಲ ಬೇಕು ಗೊತ್ತಾ? ಶುಂಠಿ ತುರಿ 2-3 ದೊಡ್ಡ ಚಮಚದಷ್ಟು, ಹಾಗೆ ಹುಣಸೆಹಣ್ಣು ಸಣ್ಣ ನಿಂಬೆ ಗಾತ್ರದ್ದು ರಸ ತೆಗೆದು ಎತ್ತಿಟ್ಕೊಳ್ಳಿ, ಧಾರಾಳವಾಗಿ ನೀರು ಹಾಕಿ ಇಟ್ಕೊಳ್ಳಿ ಪರವಾಗಿಲ್ಲ. ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿರೋದು 1 ಚಮಚದಷ್ಟು ಇಟ್ಕೊಳ್ಳಿ. ಹಸಿಮೆಣಸಿನಕಾಯಿ ನೀವೇನಾದರೂ ಬಳಸಲ್ಲ ಅಂದರೆ ಅಚ್ಚಕಾರದ ಪುಡಿಯನ್ನು ಕೂಡ ಬಳಸ್ಕೋಬಹುದು, ಅದೊಂದು 1/4 ಚಮಚ ತಗೊಂಡ್ರೆ ಸಾಕು. ಎಣ್ಣೆ 1 ಚಮಚ, ಸಾಸಿವೆ 1/4 ಚಮಚ, ಇಂಗು ಮಾತ್ರ ಒಂದು ಸ್ವಲ್ಪ ಧಾರಾಳವಾಗಿ ಬೇಕು, ಯಾಕೆಂದರೆ ಇಂಗು ಘಮ ಪೊಂಗಲ್ ಜೊತೆಗೆ ಚೆನ್ನಾಗಿ ಹೊಂದಿಕೆ ಆಗುತ್ತೆ, ಮತ್ತು ಹೆಸರುಬೇಳೆ ಜೊತೆಗೆ ಇಂಗು ಬಿದ್ದರೆ ಒಂದು ಸ್ವಲ್ಪ ಒಳ್ಳೇದಲ್ವಾ, ಗ್ಯಾಸ್ ಏನೂ ಆಗಲ್ಲ ಅಂತ. ಹಾಗೆ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ಮಾಡುವಂಥ ವಿಧಾನ ಕೂಡ ತುಂಬ ಸಿಂಪಲ್. ಎಣ್ಣೆ ಬಿಸಿ ಮಾಡಿ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ ಇಂಗು ಹಾಕಿ, ಅಕಸ್ಮಾತ್ ಅಂಟಿಂಗು ಆಗಿದ್ರೆ ಇವಾಗ ಹಾಕಬೇಡಿ, ಅದು ಕಲ್ಲಾಗಿಬಿಡತ್ತೆ. ಇದೀಗ ನೀವು ಹೆಚ್ಚಿಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಹಾಕಿ, ಹುಣಸೆ ರಸ ಹಾಕಿ, ಉಪ್ಪು ಹಾಕಿ, ಅದಾದಮೇಲೆ ಶುಂಠಿ ತುರಿ ಹಾಕಿ. ಯಾವತ್ತೂ ಕೂಡ ಎಣ್ಣೆಯ ಮೇಲೆ ಶುಂಠಿ ತುರಿ ಹಾಕಕ್ಕೆ ಹೋಗಬೇಡಿ, ಅದು ತುಂಬ ನಾರನಾರ್ ಥರ ಆಗಿಬಿಡುತ್ತೆ. ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕುದಿಸ್ತಾ ಬನ್ನಿ, ಮತ್ತು ಇಂಗು ಏನಾದರೂ ಅಂಟಿಂಗು ಆಗಿದ್ರೆ ನೀರಿನಲ್ಲಿ ಕದಡಿ ಇದೇ ಹೊತ್ತಿನಲ್ಲಿ ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ. ಸಣ್ಣ ಉರಿಯಲ್ಲಿ ಒಂದು 5-6 ನಿಮಿಷ ಕುದಿಸಿದ್ರೆ ಸಾಕು, ಅದರ ಕನ್ಸಿಸ್ಟೆನ್ಸಿ ಕೂಡ ಚೇಂಜ್ ಆಗುತ್ತೆ. ಹುಣಸೆ ರಸ, ಶುಂಠಿ, ಹಸಿಮೆಣಸಿನಕಾಯಿ, ಉಪ್ಪು, ಮತ್ತು ನೀವು ಹಾಕಿದಂತಹ ಸಾಸಿವೆ, ಪ್ರತಿಯೊಂದು ಕೂಡ ತನ್ನ ಗುಣವನ್ನು ಬಿಟ್ಟುಕೊಟ್ಟು ತುಂಬ ರುಚಿಯಾದಂತಹ ಒಂದು ಗೊಜ್ಜು ತಯಾರಾಗುತ್ತೆ. ಇದೇನು ತುಂಬ ನಂಚ್ಕೋಬೇಕು ಅಂತ ಇಲ್ಲ, ಸುಮ್ಮನೆ ನೀವು ಪೊಂಗಲ್ನ ಒಂದು ಪುಟ್ಟ ತುತ್ತು ಮಾಡಿ ಅದಕ್ಕೆ ತಗಲಿಸಿ ತಿಂದರೂ ಸಾಕು. ಗೊಜ್ಜಿಗೆ 1-1.5 ಚಮಚ ಗೊಜ್ಜು ಹಾಕ್ಕೊಂಡ್ರೆ ಸಾಕು ನೀವು ಊಟ ಮಾಡಬೇಕಾದ್ರೆ, ಅದ್ಭುತವಾಗಿರುತ್ತೆ ರುಚಿ. ಹಾಗೆಯೇ ಇದನ್ನು ಬಿಸಿ ಅನ್ನಕ್ಕೆ ಕಲಸಿ ತಿಂದರೂ ಕೂಡ ವಾರೆವಾ ಅನ್ನೋ ಹಾಗಿರುತ್ತೆ, ಗೊತ್ತಾ?

ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು

0: ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಪಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿ ಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

0: 9:15
1: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬಿರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸಿರುಂದದ ಮತ್ತು ಡಿರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
2: ಸ್ನೇಹಿತರೆ, ಇದುವರೆಗೂ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ರಿ. ಸಮಯ ಇನ್ನೇನು 1:20 ಆಗ್ತಾ ಇದೆ. ಈಗ ಕೇಳಿ ಕಗ್ಗದ ಸಿರಿ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತೀರ್ಪಾಗುವಂದು ಕಕ್ಷಿಗಾರನ ಓಲೆ ಪೂರುತ್ತೆ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತೀರ್ಪಾಗುವಂದು ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ.

ಬದುಕಿನಲ್ಲಿ ಕಕ್ಷಿಗಾರನ ಹಾಗೆ ಹೋರಾಡಬೇಕು, ಆದರೆ ತೀರ್ಪಿನ ಸನ್ನಿವೇಶದಲ್ಲಿ ನಿರ್ಭಾವಕವಾಗಿರಬೇಕು. ನಮ್ಮ ಬದುಕಿನ ಓಡಾಟ ನೆಲದ ಮೇಲೆ ಸಾಗಿದರೂ ಮನಸ್ಸು ಮಾತ್ರ ಪಕ್ಷಿಯ ಹಾಗೆ ಆಕಾಶಗಾಮಿಯಾಗಬೇಕು. ಅಂದರೆ ಇಲ್ಲಿಯೂ ಕೂಡ ಬದುಕಿನ ಹೋರಾಟದ ಬಗ್ಗೆ ಡಿ ವಿ ಜಿ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅಥವಾ ಹಿಂದಿನ ಪದ್ಯಗಳ ಮುಂದುವರಿಕೆಯ ಭಾವನೆಯೇ ಇದು ಆಗಿದೆ. ನಾವು ಹೋರಾಡಬೇಕಾದ್ರೆ ಅದರೊಳಗೆ ಛಲ ಇರಬೇಕು. ಛಲವಿಲ್ಲದೆ ಹೋರಾಟ ಪ್ರಯೋಜನ ಇಲ್ಲ. ಯಾವುದೇ ಯುದ್ಧದಲ್ಲಿ ನಾನು ಗೆಲ್ಲಬೇಕು ಎನ್ನುವಂತಹ ಛಲವಿಲ್ಲದೇ ಇದ್ದರೆ, ನನ್ನ ಪಕ್ಷ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಹಠವಿಲ್ಲದೇ ಇದ್ದರೆ ಅದಕ್ಕೆ ಬಲ ಬರೋದಿಲ್ಲ. ಬಹಳ ಬೇಗ ನಮ್ಮ ಸೋಲನ್ನು ಒಪ್ಕೊಂಡ್ಬಿಡಬೇಕಾಗತ್ತೆ. ಆದರೆ ನಾವು ಈ ಬದುಕಿನ ಹೋರಾಟದ ವಿಷಯದಲ್ಲಿ, ಅದರ ಫಲದ ವಿಷಯದಲ್ಲಿ, ತೀರ್ಪಿನ ವಿಷಯದಲ್ಲಿ ನಿರ್ಭಾವುಕತೆಯಿಂದ ಇರಬೇಕು. ಹಿಂದೆಯೇ ವ್ಯಾಖ್ಯಾನ ಮಾಡಿದ ಹಾಗೆ ನಮಗೆ ಸೋಲು ಗೆಲುವು ಮುಖ್ಯ ಅಲ್ಲ, ವಾದ ಮಾಡುವುದೇ ಹೋರಾಡುವುದೇ ನಮ್ಮ ಬದುಕಿನ ಮುಖ್ಯ ನೆಲೆ. ನಮ್ಮ ಬದುಕು ಇಲ್ಲಿ ಸಾಗುತ್ತೆ, ಮನಸ್ಸು ಮಾತ್ರ ಪಕ್ಷಿ ಹಾಗೆ ಆಕಾಶಗಾಮಿಯಾಗಬೇಕು ಅಂತಾರೆ. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ತೇಲಾಡುವಾಗ ಮನಸ್ಸು ಮೇಲಾಡುತ್ತಾವ ಕನಸು, ತೇ ಕಾಡುವಾಗ ಇತ್ತ ತೂಗಾಡುತ್ತಾವ ಚಿತ್ತ. ಅಂದರೆ ನಮ್ಮ ಮನಸ್ಸು ಕೇವಲ ಸ್ವಾರ್ಥದಿಂದಲೋ ಪರಿಮಿತವಾದಂತಹ ಮನೋಭಾವದಿಂದಲೋ ಕೂಡಿದ್ರೆ ಅದರಿಂದ ನಮಗೆ ಘಾಸಿಯೇ ಹೊರತು ಬೇರೆಯವರಿಗಾಗಲಿ ಪ್ರಕೃತಿಗಾಗಲಿ ಘಾಸಿ ಆಗೋದಿಲ್ಲ. ಅದೇ ನಮ್ಮ ಮನಸ್ಸು ಉದಾತ್ತವಾಗಿದ್ದರೆ, ಸಾರ್ವಜನಿಕವಾಗಿದ್ದರೆ, ಸಾರ್ವತ್ರಿಕವಾಗಿದ್ದರೆ, ಆಗ ನಮ್ಮ ಹೋರಾಟ ಸಾರ್ಥಕವೂ ಆಗುತ್ತೆ, ನಮಗೆ ಒಂದು ರೀತಿಯ ಧನ್ಯತಾ ಭಾವನವನ್ನು ತಂದುಕೊಡುತ್ತೆ.

ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಶಕ್ತಿಯ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ.

0: ಪುಣ್ಯಶಾಲಿ ಎಂದರೆ ಯಾರು? ತನ್ನ ಶಕ್ತಿ ಸಾಮರ್ಥ್ಯಗಳ ಸ್ವರೂಪವನ್ನು ಅರಿತುಕೊಂಡು ಸಂದರ್ಭಕ್ಕೆ ಅನುಗುಣವಾಗಿ ಧೈರ್ಯವನ್ನು ತಾಳಿ ತನ್ನ ಮಿತಿಯನ್ನು ಮೀರದೆ ಕಾರ್ಯತತ್ಪರನಾಗಿರುವವನೇ ನಿಜವಾದ ಪುಣ್ಯಶಾಲಿ. ಪುಣ್ಯ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾವುದು ಪುಣ್ಯ, ಯಾವುದು ಪಾಪ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ನಮ್ಮಲ್ಲಿಯೇ ಒಂದು ಮಾತಿದೆ. ಅಂದರೆ ಒಬ್ಬ ಪುಣ್ಯಶಾಲಿಯಾಗಿರ್ತಕ್ಕಂಥವನು ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅನುಗುಣವಾಗಿ ಬಳಸಿಕೊಂಡು ಅದನ್ನು ಬೇರೆಯವರ ಹಿತಕ್ಕಾಗಿ ಬಳಸತಕ್ಕಂಥದ್ರಲ್ಲಿಯೇ ಈ ಪುಣ್ಯದ ವಿಷಯ ಅಡಕವಾಗಿರೋದು. ಪುಣ್ಯ ಅಂದರೆ ಇದರಿಂದ ಬೇರೆ ಎಲ್ಲಿಯೋ ಏನೋ ಫಲ ಬರುತ್ತೆ ಅನ್ನುವಂತಹ ನಿರೀಕ್ಷೆಗಿಂತ ಹೆಚ್ಚಾಗಿ ತಾನು ಬೇರೆಯವರ ಜೊತೆಯಲ್ಲಿ ನಡೆದುಕೊಳ್ಳುವ ರೀತಿ, ಮಾನವೀಯತೆಯನ್ನು ಪ್ರದರ್ಶಿಸುವ ರೀತಿ, ಅವರ ಜೊತೆಯಲ್ಲಿ ತಾನು ಕಕ್ಕುಲತೆ ಪ್ರೀತಿ ಕಾರುಣ್ಯ ಇವುಗಳನ್ನು ತೋರಿಸುವ ಕ್ರಮ, ಇವುಗಳಲ್ಲಿ ನಮ್ಮ ಪುಣ್ಯ ಅಡಗಿವಾಗಿದೆಯೇ ಹೊರತು ಅಂದರೆ ಅಲ್ಲಿಂದ ಬರುವಂತಹ ಒಂದು ಧನ್ಯತಾ ಭಾವ ಇದೆಯಲ್ಲ ಅಲ್ಲಿ ನಮ್ಮ ಪುಣ್ಯ ಅಡಕವಾಗಿದೆಯೇ ಹೊರತು ನಮ್ಮ ಬದುಕಿನ ಹೊರತಾಗಿರ್ತಕ್ಕಂತಹ ಯಾವುದೋ ಒಂದು ಫಲದಲ್ಲಿ ಅಲ್ಲ. ಅಂದರೆ ನಮಗೆ ಈ ಬೇರೆಯವರಿಗೆ ಉಪಕಾರವನ್ನು ಮಾಡುವ ಅಥವಾ ಬೇರೆಯವರಿಗೆ ಸಹಾಯ ಹಸ್ತವನ್ನು ನೀಡುವ ಮನೋಭಾವದಲ್ಲಿಯೂ ಕೂಡ ಒಂದು ರೀತಿಯ ಎಚ್ಚರ ಮುಖ್ಯ. ನಾನು ಎಲ್ಲವನ್ನೂ ಗೆದ್ದುಬಿಡ್ತೀನಿ ಎನ್ನುವ ಮಹತ್ವಾಕಾಂಕ್ಷೆಯಾಗಲಿ, ನಾನು ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎನ್ನುವ ಕ್ಲೈಬ್ಯವಾಗಲಿ ಸರಿಯಲ್ಲ. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ಕೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಿರುವಂತಹ ಸ್ವಭಾವ ಬಹಳ ಮುಖ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಸ್ನೇಹಿತರೆ, ಇದುವರೆಗೂ ಕಗ್ಗದ ಸಿರಿ ಕೇಳಿದ್ರಿ.
3: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
3: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರಾಯ್ ಮೊದಲೇ ಸಮಯ 1:30 ಅಂದ್ರೆ ನಾವಿದ್ದೀವಿ ಲಂಚ್ ಬಾಕ್ಸ್ ನಲ್ಲಿ. ಪ್ರತಿದಿನ ಲಂಚ್ ಬಾಕ್ಸ್ ನಲ್ಲಿ ಯಾವುದಾದ್ರೂ ಸ್ಫೂರ್ತಿಯ ಕಥೆಯನ್ನ ಹೇಳ್ತೀವಿ ಅಥವಾ ನಿಮಗೆ ಅಗತ್ಯವಿರುವಂತಹ ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಇವತ್ತು ಒಂದು ಸ್ಫೂರ್ತಿಯ ಕಥೆ, ಒಬ್ಬರ ಕುರಿತಾಗಿನ ಮಾಹಿತಿ. ಇವತ್ತಿನ ವಿಶೇಷ ಪರಿಸರ ವಿಜ್ಞಾನ ಮತ್ತೆ ಜೀವ ವೈವಿಧ್ಯತೆಯ ಅಸ್ಮಿತೆ ಅಂತಲೇ ಹೇಳಬಹುದಾದಂತಹ ಮಾಧವ ಗಾಡ್ಗೀಳ್ ಅವರ ಕುರಿತಾಗಿರುತ್ತೆ ಇವತ್ತಿನ ಅರ್ಧ ಗಂಟೆಯ ಹೊತ್ತಿನ ಕಾರ್ಯಕ್ರಮ. ಇವರು ಪರಿಸರ ವಿಜ್ಞಾನ ಮತ್ತೆ ಜೀವ ವೈವಿಧ್ಯತೆಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ ಏನಿದೆ ಇದು ಇಡೀ ಭಾರತದಲ್ಲೇ ಮಾನ್ಯತೆಯನ್ನು ಪಡೆದಂತಹ ಸಾಧನೆ ಇದು. ಇದು ಬರೀ ಶೈಕ್ಷಣಿಕ ಕ್ಷೇತ್ರಕ್ಕೆ ಸೀಮಿತ ಅಲ್ಲ, ನಿಸರ್ಗದ ಉಳಿವಿಗಾಗಿ ನಡೆಸಿದಂತಹ ಹೋರಾಟ ಇವರದ್ದು. 1942 ಪುಣೆಯಲ್ಲಿ ಹುಟ್ಟಿದ್ರು ಇವರು. ಬಾಲ್ಯದಿಂದಲೇ ಪ್ರಕೃತಿಯ ಬಗ್ಗೆ ಅಪಾರವಾದಂತಹ ಒಲವು ಇವರಿಗೆ ಇತ್ತು. ಮತ್ತೆ ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ಇವರು ಪದವಿಯನ್ನ ಸಂಪಾದಿಸಿಕೊಂಡು ಬಂದರು. ಮಾತ್ರ ಅಲ್ಲ, ಭಾರತದ ಪರಿಸರವನ್ನು ರಕ್ಷಿಸಬೇಕು ಅನ್ನುವಂಥ ಉದ್ದೇಶದಿಂದಲೇ ವಿದೇಶದಲ್ಲಿ ಇದ್ದಂತಹ ಎಲ್ಲ ಅವಕಾಶಗಳನ್ನು ಕೂಡ ಬದಿಗಿಟ್ಟು ತಾಯ್ನಾಡಿಗೆ ಬಂದರು. ಮತ್ತೆ ಸಾಧನೆಯ ಪಯಣದಲ್ಲಿ ಅತ್ಯಂತ ಮಹತ್ವದ ಮೈಲಿಗಲ್ಲು ಅಂತ ಹೇಳಬಹುದಾಗಿದೆ ಯಾವ್ದು ಗೊತ್ತಾ? 1983 ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ, ಬೆಂಗಳೂರಿನಲ್ಲಿದೆಯಲ್ಲ, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪರಿಸರ ವಿಜ್ಞಾನ ಕೇಂದ್ರವನ್ನ ಸ್ಥಾಪಿಸಿದ್ರು. ಇದನ್ನ ಇವರ ಹೆಗ್ಗಳಿಕೆ ಅಂತ ಹೇಳಬಹುದು. ನೋಡಿ, ಪುಣೆಯಲ್ಲಿ ಹುಟ್ಟಿದ್ರು, ಹಾರ್ವರ್ಡ್ ಅಲ್ಲಿ ಪದವಿಯನ್ನು ಪಡೆದುಕೊಂಡ್ರು, ಆದ್ರೆ ಇವರ ಸಾಧನೆ ಒಂದು ಸಸಿ ಚಿಗುರಿದ್ದು ಹೆಮ್ಮರವಾಗಿ ಬೆಳೆದದ್ದು ನಮ್ಮ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪರಿಸರ ವಿಜ್ಞಾನ ಕೇಂದ್ರವನ್ನ ಸ್ಥಾಪಿಸಿದ್ದು ಇವರೇನೆ. ಯಾರು? ಮಾಧವ ಗಾಡ್ಗೀಳ್. ಮತ್ತಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತೀವಿ ಚಂದದ ಗೀತೆಗಳ ಜೊತೆಯಾಗಿ.

ಇಂತೇನಿನ ಪ್ರೀತಿಯ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ವಾಣಿ ಹರಿಕೃಷ್ಣ ಅವರ ವಾಯ್ಸ್ನಲ್ಲಿ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು. ಇವತ್ತಿನ ನಮ್ಮ ಲಂಚ್ ಬಾಕ್ಸ್ನಲ್ಲಿ ಮಾಧವ ಗಾಡ್ಗೀಳ್ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಗಾಡ್ಗೀಳ್ ಅವರ ಹೆಸರನ್ನ ನೀವು ಕೇಳಿಸ್ಕೊಂಡೇ ಇರ್ತೀರಾ, ಯಾಕೆ ಗೊತ್ತಾ? ವೆಸ್ಟರ್ನ್ ಗಾರ್ಡ್ಸ್ನ ಕುರಿತಾಗಿ ಇವರು ನೀಡಿದಂತಹ ವರದಿಯನ್ನು ಇವತ್ತಿಗೂ ಕೂಡ ನಾವು ರೆಫರೆನ್ಸ್ ಆಗಿ ಬಳಸ್ತೀವಿ. ಗಾಡ್ಗೀಳ್ ವರದಿ ಅಂತಲೇ ಪ್ರಸಿದ್ಧಿ ಇದು, ಮತ್ತು ಇಡೀ ಭಾರತ ಇವರತ್ತ ತಿರುಗಿ ನೋಡಿದ್ದು ಇದೇ ವರದಿಯಿಂದ. ಇವರು ಹೇಳಿದ್ದೇನು ಅಂದರೆ, ಪಶ್ಚಿಮ ಘಟ್ಟಗಳು ಬರೀ ಕಾಡಲ್ಲ, ಅದು ಜೀವಸೆಲೆ, ಅದು ನೀರಿನ ಸೆಲೆ ಅಂತ. ಇವರ ಮಾತನ್ನು ನಾವೇನಾದರೂ ಸೀರಿಯಸ್ ಆಗಿ ಪರಿಗಣಿಸಿಕೊಂಡು ನಮ್ಮ ಪಶ್ಚಿಮ ಘಟ್ಟಗಳನ್ನು ಉಳಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಕೇರಳ ಇರಬಹುದು, ಕರ್ನಾಟಕ ಇರಬಹುದು, ಇವತ್ತಿಗೆ ಪ್ರವಾಹದಿಂದಾಗಲಿ ಅಥವಾ ಭೂಕುಸಿತದಿಂದಾಗಲಿ ತತ್ತರಿಸುವಂತಹ ಪ್ರಮೇಯವೇ ಇರ್ತಾ ಇರಲಿಲ್ಲ ಅಂತ ಇವತ್ತಿಗೂ ಕೂಡ ತಜ್ಞರು ಅಭಿಪ್ರಾಯಪಡ್ತಾರೆ. ಅಂದರೆ ಇವರ ಮಾತನ್ನು, ಇವರ ದೂರಾಲೋಚನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೇ ಇಲ್ಲ. ಅಲ್ಲಿ ಅವಿರತವಾಗಿ ಗಣಿಗಾರಿಕೆ ಮಾಡೋದು, ಅಣೆಕಟ್ಟು ನಿರ್ಮಾಣ ಮಾಡೋದು, ಮತ್ತು ಅತಿರೇಕವಾಗಿ ನಗರೀಕರಣವನ್ನು ಮಾಡ್ತಾ ಬಂದ ಹಾಗೆಲ್ಲ ಕೂಡ ಯಾವಾಗ ನಾವು ಪಶ್ಚಿಮ ಘಟ್ಟಗಳ ಕಾಡಿಗೆ ಲಗ್ಗೆ ಇಟ್ವಿ, ಆ ಕಾಡನ್ನು ನಾಶ ಮಾಡ್ತಾ ಬಂದ್ವಿ, ಆವಾಗಲೇ ಪ್ರಕೃತಿಯ ನಾಶ ಜೊತೆಗೆ ಮಾನವನ ವಿನಾಶ ಶುರು ಆಯಿತು ಅಂತ ಹೇಳಬಹುದು. ಈ ಎಲ್ಲ ಮಾತುಗಳನ್ನು ಕೂಡ ಹೇಳಿದ್ದು ಗಾಡ್ಗೀಳ್ ಅವರು. ಅವರು ನಮ್ಮನ್ನು ಎಚ್ಚರಿಸಿದ್ರು ಪಶ್ಚಿಮ ಘಟ್ಟಗಳ ಮಹತ್ವದ ಕುರಿತು. ಅವರಿಗೆ ತುಂಬ ಹಿಂದೆಯೇ ಗೊತ್ತಿತ್ತು. ಮತ್ತು 2006 ಅರಣ್ಯ ಹಕ್ಕುಗಳ ಕಾಯ್ದೆ ಮತ್ತು 2003 ಬಂದಂತಹ ಜೈವಿಕ ವೈವಿಧ್ಯತೆ ಕಾಯ್ದೆಯನ್ನು ರೂಪಿಸುವಲ್ಲಿ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು, ಮಾಧವ ಗಾಡ್ಗೀಳ್ ಅವರು.

ಆಕಾಶವಾಣಿ ಎಫ್ಎಂ ರೈಮ್ ಕೇಳ್ತಾ ಇದ್ದೀರಿ. ಸ್ಲಂ ಬಾಲ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ಕಾರ್ತಿಕ್ ಮತ್ತೆ ನಂದಿತಾ ಅವರ ವಾಯ್ಸ್ ನಲ್ಲಿ. ಸುಮನಾ ಕಿತ್ತೂರ್ ಅವರ ಸಾಹಿತ್ಯ, ಅರ್ಜುನ್ ಅವರ ಸಂಗೀತ ಸಂಯೋಜನೆ ಈ ಒಂದು ಗೀತೆಗಿತ್ತು. ಮಾಧವ ಗಾಡ್ಗೀಳ್ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಇವರಿಗೆ ಬರೀ ವಿಜ್ಞಾನದ ಕುರಿತಾಗಿ ಮಾತ್ರ ಮಾಹಿತಿ ಇರಲಿಲ್ಲ, ಜೊತೆಗೆ ಮನುಷ್ಯ ಸಂವಾದದ ಕುರಿತಾಗಿ ಕೂಡ ಅವರಿಗೆ ಕಾಳಜಿ ಇತ್ತು. ಕಾಡಿನ ಜೊತೆಗೆ ತುಂಬಾನೇ ಅವಿನಾಭಾವವಾಗಿ ಸಂಬಂಧವನ್ನು ಇಟ್ಕೊಂಡಿರುವಂತಹ ಕಾಡು ಜನರು ಇರ್ತಾರೆ, ಮತ್ತೆ ಅವರನ್ನು ಬಿಟ್ಟು ನಾವು ಯಾವುದೇ ಒಂದು ಜಾಗೃತಿಯನ್ನಾಗಲಿ ಅಥವಾ ರಕ್ಷಣೆಯನ್ನಾಗಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಒಮ್ಮತ ಆಗಿತ್ತು. ಹಾಗೆಯೇ ಅವರು ಹೇಳಿದ್ದೇನು ಅಂತಂದರೆ, ನೀವು ಯಾವ ಯೂನಿವರ್ಸಿಟಿ ಡಿಗ್ರಿಗಳು ಮತ್ತು ಯಾವ ವಿಜ್ಞಾನಿಗಳಿಗೂ ಕಡಿಮೆ ಇಲ್ಲದಷ್ಟು ಜ್ಞಾನವನ್ನು ಕಾಡಿನಲ್ಲಿ ವಾಸಿಸುವಂತಹ ಕಾಡು ಜನರು ಹೊಂದಿರ್ತಾರೆ, ಅವರ ಜ್ಞಾನ ಯಾವ ರೀತಿಯಿಂದಲೂ ಕೂಡ ಕಮ್ಮಿ ಅಲ್ಲ ಅನ್ನೋದನ್ನು ಅವರು ಸಾರಿದ್ರು. ಮತ್ತು ಪ್ರತಿಷ್ಠಿತ ಪದ್ಮಶ್ರೀ ಪದ್ಮವಿಭೂಷಣ ಪ್ರಶಸ್ತಿಗಳು ಬಂದಿದ್ರೂ ಕೂಡ ಅವರಿಗೆ ಕಾಡಿನಲ್ಲಿರುವಂತಹ ಜನರ ಕುರಿತಾಗಿ ಮತ್ತು ಅವರಲ್ಲಿರುವಂತಹ ಜ್ಞಾನದ ಕುರಿತಾಗಿ ಅಪಾರವಾದಂತಹ ಭರವಸೆ ಇತ್ತು, ಹೆಮ್ಮೆ ಇತ್ತು. ಅಂದರೆ ನಾನು ಓದಿದ್ದು ಮಾತ್ರ ಶ್ರೇಷ್ಠ ಅನ್ನುವಂತಹ ಕಲ್ಪನೆಯಿಂದ ಅವರು ಹೊರತಾಗಿದ್ರು. ಅದೇ ಕಾರಣಕ್ಕಾಗಿ ಇವತ್ತಿಗೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸಂಶೋಧನೆಗಳನ್ನ ಮಾಡಿದ್ದಾರೆ, ಪ್ರಬಂಧಗಳನ್ನು ಲೆಕ್ಕವಿಲ್ಲದಷ್ಟು ಮಂಡಿಸಿದ್ದಾರೆ. ಹಾಗೆಯೇ ಕಾಯ್ದೆಗಳನ್ನು ರೂಪಿಸುವಲ್ಲಿ ಮತ್ತು ತಜ್ಞರ ಶಿಫಾರಸು ನೀಡುವಲ್ಲಿ ಕೂಡ ಇವರು ಮುಂಚೂಣಿಯಲ್ಲಿ ಇದ್ದರು. ಇವೆಲ್ಲದರ ಸಾರ ಏನು ಅಂತ ಅಂದರೆ, ನಾವು ಆದಷ್ಟು ನಮ್ಮ ಪ್ರಕೃತಿಯೊಂದಿಗೆ ಜೊತೆ ಜೊತೆಗೆ ಹೆಜ್ಜೆ ಹಾಕುವಂತಹ ಪ್ರಯತ್ನ ಮಾಡಬೇಕು. ಪ್ರಕೃತಿಯನ್ನು ಮರೆತು ನಾವೇನಾದರೂ ಶೋಷಣೆ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ್ರೆ, ಕೊನೆಗೆ ಅದು ನಮ್ಮ ಅವನತಿಗೆ ಕಾರಣ ಆಗತ್ತೆ ಅನ್ನೋದು ಈ ಮಾತನ್ನು ಅವರು ಖಂಡಿತವಾಗ್ಲೂ ಒಪ್ತಾ ಇದ್ರು. ಮತ್ತೆ ಅದನ್ನೇ ಅವರು ಇರುವ ತನಕವೂ ಕೂಡ ಜಗತ್ತಿಗೆ ಹೇಳಿ ಹೋದ್ರು. ಮಾಧವ ಗಾಡ್ಗೀಳ್ ಅವರ ಕುರಿತಾಗಿನ ಈ ಮಾತು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಕೊನೆಯದಾಗಿ ಈ ಆಧಾರದಲ್ಲಿ ಗರಿಗಳ ಅನ್ನುವಂತಹ ಗೀತೆ, ವೀರಪ್ಪ ನಾಯ್ಕ ಚಿತ್ರದ ರೊಮ್ಯಾಂಟಿಕ್ ಹಾಡಿದು, ಚಿತ್ರ ಮತ್ತೆ ರಾಜೇಶ್ ಕೃಷ್ಣನ್ ಅವರ ವಾಯ್ಸ್ನಲ್ಲಿದೆ, ಎಸ್ ನಾರಾಯಣ್ ಅವರ ಸಾಹಿತ್ಯ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ. ಈ ಹಾಡಿನೊಂದಿಗೆ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ಧವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯ

0: ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
0: ಜಿಬಿಎ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು

0: 1,872 ಲಕ್ಷ ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26ರಂದು ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1ರ ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29ರಿಂದ 31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3ನೇ ಸಲ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ ಈ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತ ಇದೆ. ಅದರಲ್ಲೂ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತ ಎಲ್ಲ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ನಾವು ಈಗ ಪ್ರಮುಖ ಜಿಲ್ಲೆ ಆಸ್ಪತ್ರೆಗಳಲ್ಲೇ ಡೇ ಕೇರ್ ಕೀಮೋಥೆರಪಿ ಕೇಂದ್ರಗಳನ್ನು ಆರಂಭಿಸಿದ್ದೇವೆ. ಇಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಕೀಮೋಥೆರಪಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆದರಿದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ.
2: ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ, ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ ಈಗ ಒಂದು ಸುಂದರವಾದಂತಹ ಗೀತೆ ನಿಮಗೋಸ್ಕರ. ಸಿದ್ದು ಚಿತ್ರದಿಂದ ನೀ ಶೀತಲಾ ನೀ ನಿರ್ಮಲ ಅನ್ನುವಂತಹ ಹಾಡು. ಸೋನಿಗಮ್ ಹಾಗೆ ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇದೆ.

0: ಆಕಾಶವಾಣಿ ಎಫ್ಎಂ ರೈಂಬೋ ಕೇಳ್ತಾ ಇದ್ದೀರಿ. ಸಮಯ 2:46 ಈ ಹೊತ್ತಿನಲ್ಲಿ ಕೇಳಿ ಆಕಾಶ ಬುಟ್ಟಿ.
1: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
2: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ.
3: ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿಎ ಕಿಶೋರ್ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ.
3: ರೇಡಿಯೋವನ್ನು ತುಂಬಾ ಪ್ರೀತಿ ಮಾಡೋರು ನೀವು. ಯಾವ ಕಾಲದಿಂದನೂ ಕೂಡ ಆಕಾಶವಾಣಿಗೆ ಬರ್ತಾ ಇದ್ದೀರಿ, ಮಾಹಿತಿ ಕೊಡ್ತಾ ಇದ್ದೀರಿ. ಆರೋಗ್ಯದ ಕುರಿತಾದ ಮಾಹಿತಿ ಅಷ್ಟೇ ಅಲ್ಲ, ಇನ್ನು ಬೇರೆ ರೀತಿಯಾದಂಥ ಅನೇಕ ಕಾರ್ಯಕ್ರಮಗಳನ್ನು ತಾವು ನೀಡಿದ್ದೀರಿ. ಒಬ್ಬ ವೈದ್ಯರಿಗೆ ರೇಡಿಯೋ ಎಷ್ಟು ಹತ್ತಿರ ಆಯಿತು? ಯಾವ ಸಮಯದಿಂದ ನೀವು ರೇಡಿಯೋ ಕೇಳಕ್ಕೆ ಶುರು ಮಾಡಿದ್ರಿ? ನಿಮ್ಗೆ ನೆನಪಿದೆಯಾ ಸಣ್ಣದಾಗ ಹೆಂಗಿತ್ತು ಅಂತ?
4: ಖಂಡಿತ. ನಾನು ಸ್ಕೂಲ್ಗೆ ಹೋಗ್ತಕ್ಕಂತಹ ಕಾಲದಲ್ಲಿ AS ಮೂರ್ತಿ ಅವ್ರದ್ದು ಒಂದು ಕಾರ್ಯಕ್ರಮ ಬರೋದು ಬೆಳಿಗ್ಗೆ. ಅದನ್ನ ಬಂತು ಅಂದ್ರೆ ಶಾಲೆಗೆ ಹೊರಡಬೇಕು ನಾವು ಅಂತಕ್ಕಂಥ ಒಂದು ಸಿದ್ಧತೆ. ಬೇಕೋ ಬೇಡೋ AS ಮೂರ್ತಿ ಅವರ ವಚನಗಳನ್ನ ಕೇಳಿಸ್ಕೊಂಡು ರೇಡಿಯೋಲಿ ಶಾಲೆಗೆ ಹೋಗ್ತಕ್ಕಂಥದ್ದು ಮೊಟ್ಟ ಮೊದಲ ನೆನಪು ನನಗೆ ಆಕಾಶವಾಣಿ ಬಗ್ಗೆ ಇರೋದು. ಅದಾದ್ಮೇಲೆ ಆಕಾಶವಾಣಿ ನನಗೆ ಎಷ್ಟು ಹತ್ತಿರ ಆಯಿತು ಅಂದಾಗ, ನನ್ನ ಶಾಲೆ ಇದ್ದಿದ್ದು 11-5. ನನ್ನ ತಂದೆ ತಾಯಿ ಇಬ್ಬರು ಡಾಕ್ಟರ್ಗಳಾಗಿರೋದ್ರಿಂದ ಅವ್ರು 8 ಗಂಟೆಗೆ ಮನೆ ಬಿಟ್ಟು ನನ್ನ ಮನೇಲಿ ಒಬ್ಬನೇ ಬಿಟ್ಟು ಹೋಗ್ತಾ ಇದ್ರು. 8-11 ಗಂಟೆವರೆಗೂ ಓದೋ ವಿದ್ಯಾಭ್ಯಾಸ ಎಲ್ಲ ಇದ್ರು ಕೂಡ. ಸೊ ಹಾಗಾಗಿ ಆಕಾಶವಾಣಿ ಕೇಳ್ತಕ್ಕಂಥದ್ದು ಆವಾಗಾಯಿತು. ಈ FM ಎಲ್ಲ ಅವಾಗ ಇರಲಿಲ್ಲ. ಅದೆಲ್ಲ ಆದಮೇಲೆ ತುಂಬ ಖುಷಿಯಾಗಿದ್ದು, ನಾನು ರಾಯಚೂರಿಂದ ಬೆಂಗಳೂರಿಗೆ, ಮಂತ್ರಾಲಯದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ

0: ಆವಾಗ ಒಂದು ಆಕಾಶವಾಣಿ ಮಹನೀಯರು, ಅವ್ರ ಆಕಾಶವಾಣಿಯ ಸಿಬ್ಬಂದಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಹಾಗೆ ದೀರ್ಘಕಾಲೀನವಾಗಿ ಮಾತಾಡ್ಕೊಂಡು ಇಡೀ ಪ್ರಯಾಣ ರಾಯಚೂರು ಬೆಂಗಳೂರು ಪ್ರಯಾಣ ಆಗ್ತಾ ಹೀಗೆ ಅನೇಕ ಲೋಕಾಭಿರುಚಿಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನ್ ಬಂದಾಗ ನನ್ನ ತುಂಬಾ ಗುರು ಸಮರಂಥ ಶ್ರೀ ಎಂ ಆರ್ ಸತ್ಯನಾರಾಯಣ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತಿಗೂ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಅವ್ರನ್ನ ಗುರುಭಾವದಲ್ಲಿ ನೋಡ್ತೇನೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಏನಕ್ಕಾದರೂ ಅಂತ ಹೇಳಿದ್ರು. ನಾನು ಆ ಪುಣ್ಯಾತ್ಮನ ಬಂದು ಆಕಾಶವಾಣಿ ಬಾಗಿಲಲ್ಲಿ ಅವ್ರು ಏನು ಮಾಡ್ತೀರಾ ಅಂದರು, ಆಕಾಶವಾಣಿಯಲ್ಲಿ ಮಾತಾಡಬೇಕು ಅಂತ ಬಂದೆ ಸರ್, ಹೀಗೆ ಹೇಳಿದ್ರು ರಾಯಚೂರು ಹೇಳಿದ್ರು ಅಂತ. ಸರಿ, ಒಳಗೆ ಹೋಗಿ ಕೂತ್ಕೊಳ್ಳಿ ಅಂದರು. ಆವತ್ತಿನ ಈ ಸ್ಟುಡಿಯೋ ಹೀಗೆ ಇತ್ತು, ನಾನು ಏನು ಮಾತಾಡ್ತೇನೆ ಹೀಗೆ ಸಂಗೀತ ಸ್ಟುಡಿಯೋಲ್ಲೇ ಕೂತ್ಕೊಂಡು ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಯಿತು. ಅಲ್ಲಿ ಕೂತ್ಕೊಂಡಾಗ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದರು, ನನಗೇನು ರೆಕಾರ್ಡ್ ಮಾಡು ಅಂತ ಹೇಳಲಿಲ್ಲ, ನೀವೇನೋ ಮಾತಾಡಬೇಕು ಅಂತ ಮಹೋದ್ದೇಶದಿಂದ ಬಂದಿದ್ದೀರಿ, ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರೆಕಾರ್ಡ್ ಅಂತೂ ಏನು ಮಾಡಲ್ಲ, ನೀವು ಮಾತಾಡಿ ನಿಮಗೆ ಬೇಜಾರದ ಮೇಲೆ ಎದ್ದು ಹೋಗ್ಬೋದು, ನಿಮ್ಮ ಖುಷಿಗೆ ನೀವು ಮಾತಾಡ್ಕೊಳ್ಳಿ ಅಂತ. ಆವತ್ತು ನಾನು ಹೇಳ್ತೀನಿ ತುಂಬ ವಿನಮ್ರತೆ ಅಂತ ಹೇಳ್ತೀನಿ, ಆವತ್ತು ನನಗೇನಾದರೂ ಭಗವಂತ ಅಹಂಕಾರ ಕೊಟ್ಟು ಹೇಗೂ ರೆಕಾರ್ಡ್ ಮಾಡಲ್ಲ, ಒಬ್ಬ ಡಾಕ್ಟರ್ನ ಕರೆಸಿ ಅವಮಾನ ಮಾಡಿದಾರೆ ಅಂತ ಅಂದ್ಕೊಂಡು ಹೊರಟು ಬಿಟ್ಟಿದ್ರೆ, ಬಹುಶಃ ಇವತ್ತು ಆಕಾಶವಾಣಿ ನನ್ನ ತವರು ಮನೆ ಅಂತ ಹೇಳ್ತೀನಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಸಾವಿರಾರು ಬಾರಿ ನಾನು ಆಕಾಶವಾಣಿಗೆ ಬಂದಿದ್ದೀನಿ, ವೃತ್ತಿಪರವಾಗಂತೂ ಬರ್ತಾನೆ ಇರ್ತೀನಿ. ಸಿಂಪಲ್ ರೇಡಿಯೋ ಡಾಕ್ಟರ್ ಇದ್ರು ಬಂದು ಹೋಗಿ ಎಲ್ಲ ಆ ಥರದೆಲ್ಲ ಸಂಬಂಧಗಳಿದೆ. ಆವತ್ತು ನನಗೆ ಆ 3 ನಿಮಿಷ ಅವಮಾನ ಅಂತ ಅನ್ನಿಸ್ಬಿಟ್ಟಿದ್ರೆ ಇವತ್ತು ಬಹುಶಃ ನಾನು ನಿಮಗೆ ನೀವು ನನಗೆ ಸಿಗ್ತಾ ಇರಲಿಲ್ಲ. ಆವತ್ತು ಕಣ್ಣು ಮುಚ್ಕೊಂಡು ಮಧುಮೇಹದ ಬಗ್ಗೆ ನನಗೆ ಏನೇನು ಗೊತ್ತಿದೆ ಏಕಪಾತ್ರ ಅಭಿನಯ ಥರ ಒಬ್ಬನೇ ಕೂತ್ಕೊಂಡು ಆಶು ಭಾಷಣ ಮಾಡ್ಕೊಂಡು ಹೋದೆ. 15 ನಿಮಿಷ ಆದಮೇಲೆ ಕಣ್ಣು ತೆಗೆದೆ. ಬಾಗಿಲಲ್ಲಿ ನನ್ನ ಗುರುಗಳಂತ ಮನೆ ಸತ್ಯನಾರಾಯಣ ಅವರಿದ್ರು, ಎಂ ಆರ್ ಸತ್ಯನಾರಾಯಣ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ರು. ಅವಾಗ ಬಂದಂಗೆ ಗಟ್ಟಿಗೆ ತಪ್ಪಕೊಂಡ್ರು, ನಾನು ಕೇಳಲಿಲ್ಲಪ್ಪ ರೆಕಾರ್ಡ್ ಮಾಡೋ ಅಂತ ನಾನು ಹೇಳಿರಲಿಲ್ಲ, ಅದು ಇಷ್ಟು ಮನೋಜ್ಞವಾಗಿ ನೀನು ಮಾತಾಡ್ತೀಯ ಅಂದಾಗ ಈಗ ಇದನ್ನ ಇನ್ನೊಂದ್ಸಲಿ ಹೇಳು, ಈ ರೆಕಾರ್ಡ್ ಮಾಡ್ತೀನಿ. ಈ ರಿಹರ್ಸಲ್ಲು ರೀಟೇಕು ಯಾವುದೂ ಗೊತ್ತಿಲ್ಲ ನನಗೆ, ಮಾಧ್ಯಮದ ಪರಿಚಯ ಇಲ್ಲ. ಇವತ್ತು ಭಗವಂತನ ಆಶೀರ್ವಾದ, ಸಾವಿರಾರು ಕಂತುಗಳು ನಾನು ಮಾಧ್ಯಮದಲ್ಲಿ, TV9 ಸುವರ್ಣ ನ್ಯೂಸ್ YouTube ಅನೇಕ ವಾಹಿನಿಗಳಲ್ಲಿ ಸಾವಿರಾರು ಕಂತುಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ, ಚಂದನ ಅಂತೂ ಅದು ನನ್ನ ತವರು ಮನೆಯೇ ಹೌದು. ಆದ್ರೆ ಆವತ್ತು ಅದು ರಿಹರ್ಸಲ್ಲು ಅಂತ ಅನ್ಕೋ, ಅದು ನೀವು ಒತ್ತೊಂದ್ಸಲಿ ಮಾತಾಡಿ ಈಗ ರೆಕಾರ್ಡ್ ಮಾಡೋಣ ಅಂದರು. ಅದು ರೆಕಾರ್ಡ್ ಮಾಡಿದ್ದು ಮರು ಅವ್ರಿಗೆ ಅಷ್ಟು ಕನ್ವಿನ್ಸ್ ಆಯ್ತು, ಇವತ್ತು ಅದನ್ನ ಮೆಲ್ಕ್ ಹಾಕೋತಾರೆ ಸತ್ಯನಾರಾಯಣ ಸರ್ ಸಿಕ್ಕಿದಾಗ, ಹಿಂಗಾಯ್ತು ಕಿಶೋರ್ ಅಂತ ಹೇಳಿ ನೆನಪು ಹಾಕೋತಾರೆ.
1: ಆವಾಗ ಹೆಂಗಿತ್ತು ಅಂದ್ರೆ, ಒಬ್ಬ ಕಲಾವಿದ ಆಕಾಶವಾಣಿಗೆ ಬರಬೇಕು ಅಂತಂದ್ರೆ ಅವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಿದ್ರು. ಅಂದ್ರೆ ಆಕಾಶವಾಣಿ ಮೂಲಕ ಬಿತ್ತರ ಆಗುವಂತ ಯಾವುದೇ ಕಾರ್ಯಕ್ರಮ ಮಾತಾಗಿರ್ಬೋದು, ಅದಕ್ಕೆ ಆ ಒಂದು ಗಮನ ಕೊಡೋದು ಜಾಸ್ತಿ ಇತ್ತು, ಸೋಸಿ ನೋಡ್ತಿದ್ರು ಜಾಸ್ತಿ, ಸರಿಯಾಗಿ ಪ್ರತಿಯೊಂದು ಸ್ಪಷ್ಟತೆ ಇರಬೇಕು.
0: ಆಕಾಶವಾಣಿಯ ಕಾರ್ಯವೈಖರಿ ಬಗ್ಗೆ ಇರ್ತಕ್ಕಂತ ಸಿಬ್ಬಂದಿಯ ಒಂದು ಕಾರ್ಯತತ್ಪರತೆ ಬಗ್ಗೆ ಮಾತಾಡಲೇಬೇಕು ನಾನು, ಇದು ಸಂದರ್ಭ ಅಂತ ಸದುಪಯೋಗ ಪಡಿಸ್ಕೊಳ್ತೀನಿ. ಮಾನ್ಯ ಶೇಷಪ್ರಭಾ ಮೇಡಮ್ ನನ್ನ ಪ್ರೋಗ್ರಾಮ್ಗೆ ಕರೆದಿದ್ರು, ರಾತ್ರಿ 9 ಶುರು ಆಗಬೇಕಾಯ್ತು ಅನ್ಯ ಕಾರ್ಯಗಳಿಂದ, ಸುಮಾರು 10-11 ಗಂಟೆ ಅದು ಮುಗಿಯೋಷ್ಟೊತ್ತಿಗೆ ಕಾರ್ಯಕ್ರಮ ಇನ್ನೇನು ಶುರು ಮಾಡಿಬಿಡೋಣ 10 ಗಂಟೆಗೆ ಅಂದಾಗ ಹಾಕಿ ಕಣ್ಣಿನ ಚೆನ್ನ ನೀರು ಬರ್ತಾ ಇತ್ತು. ಸರಿ ಏನೋ ಗಾಯ ಆಯ್ತೇನೋ ಏನೋ, ನಾನು ಡಾಕ್ಟರ್ಲ್ಲೋ, ಯಾರು ಹತ್ತಿರ ಗಾಯ ಆಯ್ತೇನೋ ಅಷ್ಟೇ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸ್ತು. ಏನಾಯಿತು ಅಂದರೆ ಆಕೆ ತಾಯಿ ಕಾಲು ಬಾಗ್ಬಿಟ್ಟಿದ್ರು. ನಾನು ಕ್ಯಾನ್ಸಲ್ ಮಾಡಿ ಮೇಡಮ್ ಹೋಗೋಣ, ನಾನು ಬರ್ತೀನಿ ಅಂತ. ಆಕೆ ಎಂತಹ ಒಂದು ಮಾತು ಹೇಳಿದ್ರು ಸರ್, ಇವತ್ತಿಗೂ ಒಬ್ಬ ವೃತ್ತಿಪರ ಮನುಷ್ಯ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು. ಡಾಕ್ಟರ್ ಕಿಶೋರ್, ಆಕಾಶವಾಣಿನೂ ನನ್ನ ತಾಯಿ, 35 ವರ್ಷ ಊಟ ಕೊಟ್ಟಿದೆ, ನಿಮ್ಮ ರೆಕಾರ್ಡಿಂಗ್ ಆದ್ಮೇಲೆ ಹೋಗ್ತೀನಿ, ಫಸ್ಟ್ ಬನ್ನಿ, ಮನಸ್ಸು ಕೆಡಕಿನ ಮುಂಚೆ ರೆಕಾರ್ಡ್ ಮಾಡಿಬಿಡೋಣ ಅಂದರು. ನೀವು ನಂಬ್ತಿರೋ ಬಿಡ್ತಿರೋ, ಆಕೆ ಕಾಲಮುಟ್ಟು ನಮಸ್ಕಾರ ಮಾಡಿ ವೃತ್ತಿಪರತೆಯ ತದ್ರೂಪ ಅಂದರೆ ಆಕೆ ಅಂತ ಅಂದ್ಕೊಂಡು ತುಂಬ ಭಾರವಾದ ಮನಸ್ಸಿನಿಂದ, ಪಾಪ ಆಕೆನೆ ನೋವಲ್ಲಿದ್ದಾಗ ನಾನು ಹೇಗೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ವಿ, ತುಂಬ ಜನ ಮೆಚ್ಚುಗೆ ಆಯಿತು ಕಾರ್ಯಕ್ರಮ. ಅದಾದಮೇಲೆ ಆ ಸಂದರ್ಭಕ್ಕೆ ಅವ್ರ ಮನೆಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆಕಾಶವಾಣಿಯಲ್ಲಿ ನಾನು ಯಾಕೆ ಅಷ್ಟು ಪ್ರೀತಿ ಗೌರವ ಅಭಿಮಾನ ಅಂದರೆ, ಅದರ ಸಿಬ್ಬಂದಿ ವರ್ಗ, ಇವತ್ತಿಗೂ ನಾನು ಎಲ್ಲ ಕುಟುಂಬ ಸದಸ್ಯರ ಥರ ಆಕಾಶವಾಣಿ ಸಿಬ್ಬಂದಿ ಇದ್ದಾರೆ. ಅವರಿರ್ತಕ್ಕಂಥ ವೃತ್ತಿಪರತೆ, ಅವರಿರ್ತಕ್ಕಂಥ ತಾಳ್ಮೆ, ಆಮೇಲೆ ಎಷ್ಟೋ ಜನ ಇವತ್ತು ಅನ್ಕೊಂಡ್ಬಿಟ್ಟಿದ್ದಾರೆ ಟಿ ವಿ ಮಾಧ್ಯಮ ಬಂದಮೇಲೆ ಈ ಆಕಾಶವಾಣಿ ಏನೋ ಕಣ್ಣಿಲ್ಲ, ಬರೀ ಕಿವಿ ಮಾತ್ರ, ಹಾಗಾಗಿ ಅದಕ್ಕೆ ಬೆಲೆ ಇಲ್ಲ, ಏನೋ ಟೈಮ್ ಪಾಸ್ಗೆ ಕಾರಲ್ಲಿ ಹೋಗ್ತಾ ಕೇಳೋದು, ಟೈಮ್ ಪಾಸಲ್ಲಿ ಯಾವುದೋ ಕಾರ್ಪೊರೇಟರ್ಸ್ ಆಫೀಸಲ್ಲಿ ಹಾಕೋದಂತ. ನಿಜವಾಗ್ಲೂ ನೀವು ಅದು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಯಾವುದೇ ಮಾಹಿತಿ ಇರ್ಬೋದು, ಪ್ರೆಸೆಂಟೇಷನ್ ನಿಧಾನ ಇದೆ, ಸ್ವಲ್ಪ ಪ್ರೆಸೆಂಟೇಷನ್ ಪಾಶ್ ಇಲ್ಲ, ಅದೆಲ್ಲ ಅವರವರ ಅನುಗುಣವಾಗಿ ಭಾವಕ್ಕೆ ಅನುಗುಣವಾಗಿರ್ತಕ್ಕಂಥ ಸಂಗತಿಗಳು. ಒಳ ಕಿವಿಯಿಂದ ಒಳ ಕಣ್ಣಿನಿಂದ ನೋಡಿದ್ರೆ ಒಂದು ದಿವಸ ನಿಜವಾಗ್ಲೂ ಆಕಾಶವಾಣಿನ ಸರಿಯಾಗಿ ಕೇಳಿಸ್ಕೊಂಡವನು ಅದಕ್ಕೆ ಹುಚ್ಚಾಗದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಚಿಕಿತ್ಸಾಲಯದಲ್ಲಿ, ನನ್ನ ಚಿಕಿತ್ಸಾ ಕೇಂದ್ರದಲ್ಲಿ, ನನ್ನ ಆಸ್ಪತ್ರೆಯಲ್ಲಿ ನಾನು ಆಕಾಶವಾಣಿ ಅಂತೇಳಿ ತುಂಬಾ ಹೆಮ್ಮೆಯಿಂದ ಬಿತ್ತರಿಸ್ತೀನಿ, ಹಾಕ್ತೀನಿ. ಯಾರಾದರೂ ಬದಲಾಯಿಸಿದ್ರೆ ಇಲ್ಲ ಇದು ನನ್ನ ಅಸ್ಮಿತೆ, ಇದು ನನ್ನ ವಾಹಿನಿ, ಇದನ್ನು ನಾನು ಕೇಳ್ತೀನಿ ಅಂತೀನಿ. ಒಂದು ನಾಲ್ಕಾರು ಸರಿ ಅವರಿಗೆ ಪರಿಚಯ ಮಾಡಿಕೊಳ್ಳೋದು ಕೂಡ ಬರೀ ಆಕಾಶವಾಣಿ ಸಿಬ್ಬಂದಿದೋ ಸರ್ಕಾರದ ಜವಾಬ್ದಾರಿ ಅಲ್ಲ, ಕೇಳೋಗನ ಜವಾಬ್ದಾರಿಯೂ ಹೌದು ಅಂತ ನಾನು ಭಾವಿಸ್ತೇನೆ. ಖಾಸಗಿ ವಾಹಿನಿ ಬಂತು ಅಂದ ತಕ್ಷಣ ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿ

0: ಮೂಲೆಗೆ ತಳ್ಳಬೇಕು ಅಂತ ಖಂಡಿತ ನಮ್ಗ ಸಿದ್ಧಾಂತ ಇಲ್ಲದೆ ಅದನ್ನ ಒಪ್ಕೊಳ್ತಕ್ಕಂಥದ್ದಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹಕ್ಕೊತ್ತಾಯ ಮಾಡೋ ಹಕ್ಕು ನಮ್ಗಿದೆ. ಚೆನ್ನಾಗಿ ಮಾಡಿ, ಇಂಥವ್ರನ್ನ ಕರೆಸಿ, ಇಂಥ ಪ್ರಶ್ನೆ ಕೇಳಿ, ಕೃಷಿ ಬಗ್ಗೆ ಹೀಗೆ ಮಾಡಿ, ಆರೋಗ್ಯದ ಬಗ್ಗೆ ಹಾಗೆ ಮಾಡಿ, ಆ ಡಾಕ್ಟರ್ನ ಕರೆಸಿ ಈ ಪ್ರಶ್ನೆ ಕೇಳಿ ಅಂತಕ್ಕಂಥ ಆ ಚಿವುಡ್ತಕ್ಕಂಥ ಕೆಲಸ ನಾವು ಮಾಡೋ ಹಕ್ಕು ನಮಗಿದೆ. ಒಬ್ಬ ಶ್ರೋತೃವಾಗಿ ನಮಗಿದೆ. ಬಹುಶಃ ಆ ಬದಲಾವಣೆಗೆ ಅವ್ರು ಸಿದ್ಧ ಆಗಿರೋದ್ರಿಂದನೇ ಇವತ್ತಿಗೂ ಕೂಡ ಆಕಾಶವಾಣಿಗೆ ತನ್ನದೇ ಅಂತ ಒಂದು ಶ್ರೋತೃವರ್ಗ ಖಂಡಿತವಾಗ್ಲೂ ಇದೆ. ಅದು ಅಜರಾಮರ, ಅದನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ, ಕಡಿಮೆ ಆಗಲ್ಲ ಅನ್ನೋದು ಮತ್ತೆ ಸ್ಪಷ್ಟತೆ.
1: ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವಾಗ ಯಾವುದೇ ಸಂಸ್ಥೆ ಆಗಿರ್ಬೋದು ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತದೆ. ಆಕಾಶವಾಣಿ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆ. ನೀವು ಹೇಳಿದಂಗೆ ಜನರ ಮಾತನ್ನು ನಾವು ಕೂಡ ಕೇಳ್ತೀವಿ. ಪತ್ರದ ಮೂಲಕ ಸಾಕಷ್ಟು ಸಲಹೆ ಸೂಚನೆಗಳು ಬರ್ತವೆ.
0: ಸೇವಾ ಹಾಡಿಗೋಸ್ಕರ ಪತ್ರಗಳು ಬರೆದಂತಹ ದಿನಗಳು ಕೂಡ ನನ್ನ ಮೆಲುಕು ಹಾಕ್ತವೆ.
1: ಹೌದೌದು. ಆವಾಗ ಮತ್ತು ಈಗ ತಮ್ಮ ಒಂದು ಅಭಿರುಚಿನಲ್ಲಿ ಯಾವುದೇ ಬದಲಾವಣೆ ಮಾಡಿಕೊಂಡಿಲ್ಲ ಅಂದ್ರೆ, ರೇಡಿಯೋ ಬೇರೆ ಬೇರೆ ಮಾಧ್ಯಮಗಳನ್ನು ಅವರು ಟ್ಯೂನ್ ಮಾಡಿದ್ರು, ಆಕಾಶವಾಣಿಗೆ ಬಂದಾಗ ನೀವು ಹೇಳಿದ
0: ಸ್ವಲ್ಪ ಸರಳ ಉದಾಹರಣೆ ಕೊಡ್ತೀನಿ. ನೀವು ಚಿಕ್ಕ ವಯಸ್ಸಲ್ಲಿ ಹೋಟೆಲ್ಗೆ ಹೋದಾಗ ಒಂದು ಮಸಾಲೆ ದೋಸೆನೇ ನಿಮಗೆ ಅಪ್ಪರ್ ಎಂಡ್ ಆಫ್ ಅಪೀಸ್ಮೆಂಟ್ ಅಥವಾ ಹ್ಯಾಪಿನೆಸ್ ಅಂತ ಯೋಚನೆ ಮಾಡಿ ಅದನ್ನ ಅಭ್ಯಾಸ ಮಾಡಿ ರೂಢಿಸಿ ಬಿಟ್ಬಿಟ್ಟಿದ್ರೆ ಇವತ್ತು ನಿಮ್ಮ ಪಿಜ್ಜಾ ಕಣ್ಮುಂದೆ ಇದ್ರೂ ಮಸಾಲೆ ದೋಸೆಗೆ ನಲಗೆ ಎಳಿಯುತ್ತೆ. ಸೊ ಒಂದು ಪುಟ್ಟ ಮಗುವಿಗೆ ಸರಿಯಾದಂತಹ ರೀತಿಯಿಂದ ಸರಿಯಾದ ಆಶೀರ್ವಾಣಿ ಅರ್ಥಾತ್ ಆಕಾಶವಾಣಿಯನ್ನು ನೀವು ಪರಿಚಯಿಸಿದ್ದೆ ಅದರಲ್ಲಿ ಅವನು ಬೇರೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅದ್ರ ಬಗ್ಗೆ ವಿರೋಧ ಭಾಸ ಇಲ್ಲ, ಒಲವು ಪ್ರೀತಿ ಇದ್ರ ಬಗ್ಗೆ ಇರಬೇಕು.
1: ಈಗ ಆರೋಗ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಗಳು ಬರ್ತಿರ್ತವೆ. ತಾವು ವೈದ್ಯರಾಗಿ ನಿಮ್ಮ ಆಲೋಚನೆಗಳು ಇಂತಿಂಥ ವಿಷಯಗಳು ಬರಬೇಕು ಅಂತ ಇರುತ್ತೆ, ಅದು ಬರುತ್ತೆ ಅಂದ್ಕೊಳ್ಳೋಣ. ಅದೇ ಸಮಯದಲ್ಲಿ ಈಗ ಜನರಿಗೆ ಬೇಕಾಗಿರೋ ಮಾಹಿತಿ ಅದು ನಮ್ಮ ಆಕಾಶವಾಣಿ ಮೂಲಕವಾಗಿ ಏನು ತಲುಪ್ತಾ ಇದೆ, ಏನೇನು ಇನ್ನು ಹೆಚ್ಚಿಗೆ ಮಾಹಿತಿ ಬೇಕು ಅನ್ಸುತ್ತೆ? ಈಗ ಮಾಹಿತಿ ಕೊಡೋದು ನಮ್ದು ಒಂದು ಉದ್ದೇಶ.
0: ರೇಡಿಯೋ ಡಾಕ್ಟರ್ನ ಮುಖಾಂತರ ಒನ್ ವೇ ಟ್ರಾಫಿಕ್ ಅಂತ ನಾವು ಹೇಳ್ತೀವಿ, ಅವ್ರು ಕೇಳ್ತೀವಿ, ಇದಾಗ್ತಾ ಇದೆ. ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳಕ್ ಸಿದ್ಧ ಆದ್ರೆ ನಾವು ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಒಂದು ಆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲೂ ತೊಡಕಿದೆ, ಅದ್ ಯಾಕೆ ನೀವು ಮಾಡಲ್ಲ ಅನ್ನೋದು ನಾನು ಅರ್ಥೈಸ್ಕೊಳ್ಬಲ್ಲೆ. ಒಂಚೂರು ಔಷಧಿ ಹೇಳ್ಬಿಡಿ, ಫೋನ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ, ಬರಕ್ ಟೈಮ್ ಇಲ್ಲ, ಈ ಹಂತದ ಕರೆಗಳು ಬಂದು ಅದನ್ನು ನಾವು ಅನುಭವಿಸಿದೀವಿ. ಹಾಗಾಗಿ ಅದನ್ನ ನಿಯಂತ್ರಣ ಮಾಡಿ ಅದಕ್ಕೇನಾದ್ರೂ ಒಂದು ಪ್ರತ್ಯೇಕವಾದಂತಹ ಸಿಬ್ಬಂದಿಯನ್ನು ಇಟ್ಟು ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಕೊಟ್ಟು ಸಮಂಜಸವಾದಂತಹ ಉತ್ತರಗಳನ್ನು ಇವತ್ತು ಕೊಟ್ರೆ ತುಂಬಾ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಆದೀತು ಅಂತ
1: ಮಾಡ್ತಾರೆ.
0: ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳ ವೈದ್ಯ ಸಂಕುಲವನ್ನ ಒಂದೇ ಕಡೆ ಸೇರಿಸಿ, ಅಂದ್ರೆ ಒಂದು ಆಯುರ್ವೇದ, ಒಂದು ಯೋಗ, ಒಂದು ನ್ಯಾಚುರೋಪತಿ, ಒಂದು ಅಲೋಪತಿ, ಈಗ ಒಂದು ಬೆನ್ನು ನೋವು ಅಂತ ಪೇಷಂಟ್ ಫೋನ್ ಮಾಡ್ತೇನೆ, ಒಂದು ನಿಮಿಷದಲ್ಲಿ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಯೋಗದವರು, ಯಾವ ಔಷಧಿ ತಗೊಳ್ಬೇಕು ಅಂತ ಆಯುರ್ವೇದವರು, ತಾಕ್ಷಣಿಕ ಚಿಕಿತ್ಸೆ ಏನು ತಗೊಳ್ಬೇಕು ಅಂತ ಅಲೋಪತಿಯವರು, ಸಂಸ್ಥಾನಿಕ ಚಿಕಿತ್ಸೆ ಏನು ತಗೊಳ್ಬೇಕು ಅಂತ ನಾನು, ಹೀಗೆ ನಾವು ನಾಲ್ಕಾರು ಜನ ನಾಲ್ಕಾರು ನಿಮಿಷದಲ್ಲಿ ಒಂದು ಪೇಷಂಟ್ಗೆ ನಾಲ್ಕೇ ನಿಮಿಷದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಪ್ಪ, ಇನ್ನು ಎರಡನೇ ಪ್ರಶ್ನೆಗೆ ಅವಕಾಶ ಇಲ್ಲ, ನೀವು ಮತ್ತೆ ಕಾಯಬೇಕು ಅಂದಾಗ ಬಹುಶಃ ಈಗಲೂ ಸರಿಯಾದಂತಹ ಸರಕನ್ನು ಸರಬರಾಜು ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಈಗ ತಾವು ಒಂದು ಹೊಸ ಸಲಹೆ ಕೊಟ್ಟಂಗಾಯಿತು. ಸಾಮಾನ್ಯವಾಗಿ ಈ ರೀತಿಯಾಗಿ ಫೋನ್ ಇನ್ ಕಾರ್ಯಕ್ರಮ ಅಂದಾಗ ಒಬ್ಬ ತಜ್ಞ ವೈದ್ಯರು ಬಂದಿರ್ತಾರೆ, ವೈದ್ಯರ ಕಾರ್ಯಕ್ರಮ ಇದ್ದಾಗ ನಿರೂಪಕರು ಇರ್ತಾರೆ, ಕರೆಗಳು ಬರ್ತವೆ, ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಒಬ್ಬರೇ ವೈದ್ಯರು ಎಲ್ಲರಿಗೂ ಕೂಡ ಒಂದೇ ರೋಗಕ್ಕೆ ಸಂಬಂಧಪಡೋ ಹಾಗೆ ಉತ್ತರ ಕೊಡ್ತಾರೆ.
0: ಅದರಲ್ಲೂ ನಿಮಗೆ ವಿಶೇಷ ಡಯೋಡಿಗಳು ನಾನು ಹೇಳ್ತೇನೆ ಸರ್, ನಮ್ಮನೆ ಪಕ್ಕದ ಮರಗೆ ಒಂಚೂರು ಕೂದಲಾಗ್ತದೆ, ಅದಕ್ಕೆ ಏನ್ ಮಾಡಬಹುದು ಅಂತ ಕೇಳ್ತಾರೆ. ಪೇಷಂಟ್ ಅವನೇ ಆಗಿರ್ತಾನೆ, ಕೇಳಕ್ಕೆ ಸಂಕೋಚ.
1: ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ನನ್ನ ತಂಗಿಗೆ
0: ವೆಂಕಟೇಶನ ಹೆಸರು ಶ್ರೀನಿವಾಸ ಅಂತ ಅದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಉತ್ತರ ಸಿಕ್ಬಿಡುತ್ತಲ್ವಾ. ಆದ್ರೆ ಈ ಸೂಕ್ಷ್ಮತೆಗಳನ್ನ ಒಬ್ಬ ಶ್ರೋತೃ ಅರ್ಥ ಮಾಡ್ಕೊಂಡಾಗ, ಸಲ ಪತ್ರ ಬರೆಯೋದು ನಿಮಗೆ ಜವಾಬ್ದಾರಿ ಇಲ್ವಾ ಅಂತೆಲ್ಲ ಪತ್ರಗಳು ಬರೆಯೋರು, ಆ ಪತ್ರ ಆಕಾಶವಾಣಿಗೆ ಬಂದು ಆಕಾಶವಾಣಿ ನಮಗೆ ಪತ್ರ ಕಳಿಸಿ ನಾವು ಅದಕ್ಕೆ ಉತ್ತರ ಕೊಡಿಸಿ ಒಂದೂವರೆ ತಿಂಗಳು ಆಗಿರೋದು. ಹಾಗಾಗಿ ನೇರ ಸಂಪರ್ಕ ಸಂಬಂಧ ಲೈವ್ ಫೋನಿನಲ್ಲಿ ಈ ಥರದ್ದು ಏನಾದರೂ ಆದರೆ ಹೆಚ್ಚಿನ ಲಾಭ ಒಬ್ಬ ಶ್ರೋತೃಗೆ ಸಿಗಬಹುದೇನೋ ಅಂತಕ್ಕಂಥ
1: ಮಾಡಬಹುದು. ಈಗ ನಾವು ಬೇರೆ ಬೇರೆ ಕೇಂದ್ರಗಳಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೇವೆ, ಇಂಥ ಇಂಥ ರೋಗಕ್ಕೆ ಏನು ಮಾಡಬೇಕು ಅಂತಂತ ಅವ್ರು ಪತ್ರ ಬರೀತಿದ್ರು. ಆ ಎಲ್ಲ ಪತ್ರಗಳು ಒಂದು ಕಡೆ ಬಂದಾಗ ಒಂದು ಕ್ರೋಢೀಕರಿಸಿ ವೈದ್ಯರನ್ನು ಕರೆಸೋದು, ಸರ್ ಇಷ್ಟೆಲ್ಲ ಪತ್ರಗಳು ಬಂದಿವೆ, ಈ ಎಲ್ಲ ಸಮಸ್ಯೆಗಳಿವೆ ಅಂತಂದಾಗ ಅದು ವೈದ್ಯರು ಒಂದೊಂದಾಗಿ ಉತ್ತರಿಸ್ತಿದ್ರು. ಅಂದರೆ ಈಗ ನೇರ ಫೋನಿನ ಕಾರ್ಯಕ್ರಮ ಈಗಿದ್ರೂ ಎಲ್ಲ ದೃಷ್ಟಿಕೋನದಿಂದ ಏನೇನು ಜನರ ಜೊತೆಗೆ ಬೆರೆಯಕ್ಕೆ ಸಾಧ್ಯ ಮತ್ತು ಅವರಿಗೆ ಉತ್ತರ ಕೊಡೋಕೆ ಸಾಧ್ಯ, ಅವ್ರ ಸೇವೆ ಮಾಡೋಕೆ ಸಾಧ್ಯ ಅಂತ ಎಲ್ಲ ಆ್ಯಂಗಲ್ಗಳನ್ನು ಕೂಡ ಆಕಾಶವಾಣಿ ಪ್ರಯೋಗ ಮಾಡಿದೆ. ಹೊಸ ಹೊಸ ಪ್ರಯೋಗಗಳನ್ನು ಕಾಲಕಾಲದಲ್ಲಿ ಮಾಡ್ತಾನೆ ಬಂದಿದೆ. ಈಗ ವಾಟ್ಸ್ಆ್ಯಪು, ಟ್ವಿಟ್ಟರು, ಫೇಸ್ಬುಕ್ಕು ಅಂತೆಲ್ಲ ಏನೇನು ಇದ್ರೂ ಕೂಡ ಎಲ್ಲದರ ಮೂಲಕವಾಗಿ ನಮಗೆ ಏನು ಸಂದೇಶ ಬರುತ್ತೆ ಅದನ್ನು ಕೂಡ ನಾವು ತಗೊಂಡು ಅವರಿಗೆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದೀವಿ. ಅದು ಅವ್ರ ಕೋರಿಕೆ ಹಾಡಾಗಿರ್ಬೋದು ಅಥವಾ
0: ಯಾವ್ದಾದ್ರು ಒಂದು ಒಳ್ಳೆ ರಾಜ್ಕುಮಾರ್ ಹಾಡಬೇಕು ಅಂದಾಗ ನಾಲ್ಕಾರು ಸರಿ ಪತ್ರ ಬರೆದು, ಇಲ್ಲಿ ಬಂದಾಗ ಲಂಚ್ ಬಾಕ್ಸ್ ಅಂತ ರೇನ್ಬೋಲ್ಲಿ ಎಫ್ಎಂ ಅಲ್ಲಿ ಇತ್ತು, ಅಲ್ಲಿ ನನ್ನ ರಾಜ್ಕುಮಾರ್ ಹಾಡುಗಳೆಲ್ಲ ಪಟ್ಟಿ ಮಾಡ್ಕೊಂಡ್ಬಂದು ಈ 7 ಹಾಡಿಗೋಸ್ಕರ ಮಾತು ಕಮ್ಮಿ ಮಾಡ್ತೀವಿ, ಆ ಹಾಡುಗಳು ಪೂರ್ತಿ ಹಾಕಿ ನನ್ನ ಮಾತಂತೂ ಇದ್ದೇ ಅಂತಕ್ಕಂಥ ದಿನಗಳು ಕೂಡ ನಾನು ಇಲ್ಲಿ ಸಹಿಸಿದ್ದೇನೆ.
1: ಈಗ ಸರ್, ಮಾತು ಮತ್ತು ಮನೋರಂಜನೆ ಎರಡೂ ಕೂಡ ಸಮ್ಮಿಳಿತವಾಗಿ ಕಾರ್ಯಕ್ರಮ ಬರಬೇಕು ಅಂತಂಥೇಳಿ ನಮಗೆ ಈಗ ನೀತಿಗಳಲ್ಲಿ ಬದಲಾವಣೆ ಆಗಿದೆ. ಎರಡೂ ಜೊತೆ ಜೊತೆಯಾಗಿ ಹೋಗಬೇಕು ಅಂತಂಥೇಳಿ,
0: ಮಾಹಿತಿ ಮತ್ತು ಮನೋರಂಜನೆ
1: ಮನೋರಂಜನೆ ಇರಬೇಕು ಅಂತೇಳಿ ಆ ರೀತಿಯಾದಂಥ ಕಾರ್ಯಕ್ರಮಗಳು ಈಗ ಬಹುಶಃ ಬೇಕು ಕಾಣಿಸುತ್ತೆ. ಈಗ ಜನರಿಗೆ ಸ್ವಲ್ಪ ಸ್ವಲ್ಪನೇ ಬೇಕು,
0: ಯಾಕಂದರೆ ಈಗ ಅಟೆನ್ಷನ್ ಸ್ಪ್ಯಾನ್

0: ತುಂಬ ಕಮ್ಮಿ ಆಗಿಬಿಟ್ಟಿದೆ. ಈ ವಾಟ್ಸಪ್ಪು ರೀಲ್ಸು ಇನ್ಸ್ಟಾಗ್ರಾಮ್ ಎಲ್ಲ ಬಂದಮೇಲೆ 15-20 ಸೆಕೆಂಡ್ ಮೇಲೆ ಅವನ ಮನಸ್ಸನ್ನ ಹತೋಟಿಗೆ ನಾವು ತರಲಿಕ್ಕೆ ಕಷ್ಟ ಸಾಧ್ಯ. ಅದು ವೈದ್ಯಕೀಯ ವಲಯದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ, 15-20 ಸೆಕೆಂಡ್ ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಷ್ಟರಲ್ಲಿ ವಿಚಲಿತರಾಗ್ಬಿಡ್ತಾನೆ. ಸೊ ನೀವು 1 ನಿಮಿಷದ ಒಳಗಡೆ ಮಾಹಿತಿಯನ್ನು ಸರಬರಾಜು ಮಾಡಬೇಕು, ತರ್ಕ ರವಾನೆ ಆಗಬೇಕು, ಅದ್ರ ಮಧ್ಯದಲ್ಲಿ ಒಂದು ಚೇಂಜ್ ಕೊಡಬೇಕು ಅವನಿಗೆ, ಅವನಿಗೆ ಮುದ ಕೊಡ್ತಕ್ಕಂಥ ಚೇಂಜ್ ಕೊಡಬೇಕು. ಇದಕ್ಕಿಂತ ಕಷ್ಟಕರವಾದ ಕೊಟ್ಟೆ ತಗೊಳ್ಳಲ್ಲ, ವಾಪಸ್ ತರಬೇಕು. ಸೊ ಹಾಗಾಗಿ ನಿಮ್ಮ ಯೂಶಲಿ ಹಾಡು ಅಡ್ವರ್ಟೈಸ್ಮೆಂಟು ಹಾಡು ಆ ಪ್ಯಾಟರ್ನ್ ಇದೆಯಲ್ಲ, ಹಾಡು ಮಾಹಿತಿ ಅಡ್ವರ್ಟೈಸ್ಮೆಂಟು ಬೇಕು, ಯಾಕಂದ್ರೆ ನೀವು ಬದುಕಬೇಕು, ವಾಹಿನಿ ಬದುಕಬೇಕು, ಮಾಹಿತಿ ಎಂಟರ್ಟೈನ್ಮೆಂಟು, ಮಾಹಿತಿ ಎಂಟರ್ಟೈನ್ಮೆಂಟು, ಮನರಂಜನೆ ಮಾಹಿತಿ ಹೋದಾಗ ತುಂಬ ಚೆನ್ನಾಗಿ ಅದು ಆದೀತು ಅಂತಕ್ಕಂಥ ಭಾವ.
1: ನಿಜ ನಿಜ. ಈಗ ಎಲ್ಲರ ಕೈಯಲ್ಲಿ ಹೇಗೆ ರಿಮೋಟ್ ಇದ್ದಾಗ ಬದಲಾವಣೆ ಟಕ್ ಟಕ್ ಟಕ್ ಅಂತ ಚೇಂಜ್ ಮಾಡ್ತಿರ್ತಾರೆ, ಮತ್ತು ಮೊಬೈಲ್ ಬಂದಾಗ ಹಾಗೆ ಬೆರಳಿಂದ
0: ಸಿನಿಮಾ ಥಿಯೇಟರ್ ಹೊರಗೆ
1: ಬರ್ತಿರ್ತಾರೆ, ಮೇಲ್ಗಡೆ ಚೇಂಜ್ ಮಾಡ್ತಾ ಇರ್ತಾರೆ.
0: ಸಿನಿಮಾ ನೋಡಲ್ಲ
1: ನೋಡಲ್ಲ
0: ಮಾಲಲ್ಲಿ ಫಸ್ಟ್ ಅರ್ಧ ಸಿನಿಮಾ ಒಂದು ಥಿಯೇಟರ್ ನೋಡ್ತಾರೆ, ಅದೇ ಟಿಕೆಟು ಪಕ್ಕದ ಹಾಲು ದುಡ್ಡು ಕೊಡಬೇಕಾಗಿಲ್ಲ ಅಂತ ಹೇಳಿ ಸೆಕೆಂಡ್ ಹಾಫ್ಗೆ 2ನೇ ಥಿಯೇಟರ್ ಹೋಗುವಂತ ಅನೇಕ ಪ್ರೇಕ್ಷಕವರೆಗೂ ನಾನು ನೋಡಿದ್ದೀನಿ. ಹಾಗೆ ಅಟೆನ್ಷನ್ ಸ್ಪ್ಯಾನ್ ತುಂಬ.
1: ಹಾಗಾಗಿ ಈ ವರ್ಗಕ್ಕೆ ಎಲ್ಲರನ್ನೂ ನಾವು ಆಕರ್ಷಣೆ ಮಾಡಬೇಕು ಅಂತಂದಾಗ ಈ ರೀತಿಯಾದಂಥ ಪ್ರಯೋಗಗಳು ಅಂದರೆ ಸತತವಾಗಿ ಬದಲಾವಣೆ ಮ್ಯಾಗ್ಝಿನ್ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅಂತನೋ ಕಲ್ಪನೆ ಇಟ್ಕೋಬೇಕು. ನೀವು ಸರ್ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಿಗೆ ಏನಾದರೂ ಹೋಗಿದ್ದೀರಾ ಅಥವಾ ಆಕಾಶವಾಣಿ?
0: ಮೈಸೂರು, ಶಿವಮೊಗ್ಗ, ಭದ್ರಾವತಿ, ಧಾರವಾಡ, ಬೇಕಾದಷ್ಟು ಆಕಾಶವಾಣಿ, ಡೆಲ್ಲಿ, ಡೆಹರಾಡೂನು.
1: ಹೌದಾ?
0: ಅಲ್ಲಿ ಹಿಂದಿಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಸೊ ಹಾಗಾಗಿ ಆಕಾಶವಾಣಿ
1: ಏನು ಅನುಭವ ನಿಮ್ಗೆ ಈಗ ಬೇರೆ? ಈಗ ನಮ್ಮ ಆಕಾಶವಾಣಿ ನಮ್ಮ ರಾಜ್ಯದ ಆಕಾಶವಾಣಿಯಲ್ಲಿ ನಾವು ಕನ್ನಡದ ಒಂದು ಪಂಡಿತರಾಗಿ ಹೇಳೋದು ಬೇರೆ.
0: ಡೆಹರಾಡೂನಲ್ಲಿ ಇದ್ದಾಗ ನನಗೆ ಹಿಂದಿ ಬರ್ತಾನೆ ಇರಲಿಲ್ಲ ಮಾತಾಡಲಿಕ್ಕೆ, ಸಂಸ್ಕೃತದ ಅರಿವು ಸ್ವಲ್ಪ ಇತ್ತು, ಆದರೆ ಹಿಂದಿ ಜ್ಞಾನ ನನಗಿರಲಿಲ್ಲ. ನಾನು 30 ದಿವಸದಲ್ಲಿ ಹಿಂದಿ ಕಲಿತು ಆಕಾಶವಾಣಿ ಲೈವ್ ಫೋನ್ ಇನ್ ಡೆಹರಾಡೂನಲ್ಲಿ ಹಿಂದಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಇವತ್ತು ಭಗವಂತ ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಮನಿರ್ದೇಶ ಸದಸ್ಯನಾಗಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟ. ಕನ್ನಡವನ್ನು ಒಬ್ಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೂಕ್ತ ರೀತಿಯಿಂದ ಸಮಯೋಚಿತ ಪದ ಬಳಕೆಯನ್ನು ಮಾಡಕ್ಕೆ ಶುರು ಮಾಡಿದರೆ ಅವನು ಯಾವ ಭಾಷೆಯನ್ನು ಕಲಿಬಲ್ಲ.
1: ಆರೋಗ್ಯ ತಜ್ಞರಾಗಿ, ಒಬ್ಬ ವೈದ್ಯರಾಗಿ, ಉತ್ತಮ ಸಂವಹನಕಾರರಾಗಿ ನೀವು ಆಕಾಶವಾಣಿಯನ್ನು ಆರಿಸ್ಕೊಂಡಿದ್ದೀರಿ. ಹೀಗೆ ಆಕಾಶವಾಣಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡವರು ತಮ್ಮ ಭಾಷೆಯನ್ನು ಕೂಡ ಉತ್ತಮ ಪಡಿಸಿಕೊಳ್ಬಹುದು ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ.
0: ಖಂಡಿತ. ಪ್ರತಿ ಹಂತ ಪ್ರತಿ ಕ್ಷಣ ಅನುಕ್ಷಣ ಮನಸ್ಸಿಗೆ ಮುದ ಕೊಡೋದಷ್ಟೇ ಅಲ್ಲ, ಇಲ್ಲಿನ ವಾರ್ತಾ ವಾಚಕರ ಮತ್ತೆ ಇಲ್ಲಿನ ಅನೌನ್ಸ್ ಉದ್ಘೋಷಕರ ಒಂದು ವಾಯ್ಸ್ ಏನಿದೆ ಅದ್ಭುತ, ಶೈಲಿಯೇ ನಮ್ಮ ಭಾಷೆ ನಮ್ಮ ಊರು ಅಂತಕ್ಕಂಥ ಒಂದು ಭಾವನೆ ನಮಗೆ ತಂದುಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ.
1: ಬಹಳ ಉತ್ತಮವಾದಂತಹ ಅಭಿಪ್ರಾಯ. ಆಕಾಶವಾಣಿ ಯಾವತ್ತೂ ನಿರಂತರವಾಗಿರುತ್ತೆ, ಹಿಂದೆ, ಇಂದು ಮತ್ತು ಮುಂದೆ ಅಲ್ವಾ, ಎಂದೆಂದೂ ಕೂಡ ಆಕಾಶವಾಣಿ.
0: ಒಂದು ಹೇಳಕ್ಕೆ ಬಯಸ್ತೇನೆ, 90ರ ನಡಿಗೆ 100ರ ಕಡೆಗೆ ಆಕಾಶವಾಣಿ ಆಗಲಿ ಅಂತ.
1: ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಈಗ ಕೇಳಿ ನ್ಯಾಯವಾಣಿ.
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
4: ನಮಸ್ಕಾರ ಸರ್.
1: ಈಗ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇರ್ತವೆ, ಮತ್ತೆ ಈ ವಿಮೆ ಕೂಡ ಮಾಡ್ತೀವಿ ನಾವು, ಅಂದ್ರೆ ವೈಯಕ್ತಿಕ ವಿಮೆಗಳನ್ನು ಮಾಡ್ತೀವಿ, ಜೀವ ವಿಮೆ ಅಂತ ಹೇಳ್ತೀವಿ. ವಸ್ತುಗಳಿಗೆ ವಿಮೆ ಮಾಡ್ದಂಗೆ, ಮನೆ, ಗಾಡಿ, ವೆಹಿಕಲ್ಗೆಲ್ಲ ಮಾಡ್ದಂಗೆ ಮಾಡ್ತಿರ್ತೀವಿ. ಆದರೆ ಕುಟುಂಬದ ಭದ್ರತೆ, ಇಡಿಯಾದ ಕುಟುಂಬದ ಭದ್ರತೆಗೆ ಅಥವಾ ನಮ್ಮ ಮನೆಗೆ ಅಂತಂಥೇಳಿ, ಮನೆ ಅಂದರೆ ಆ ಮನೆಯಲ್ಲ, ಇಲ್ಲಿ ಒಳಗೆ ವಾಸಿಸುವ ಜನರಿಗೆ ಈ ವಿಮೆಗಳನ್ನೆಲ್ಲ ಆಯ್ಕೆ ಮಾಡ್ತಾರಲ್ಲ, ವಿಮೆ ಮಾಡಿಸ್ಬೇಕು ಅಂತಂತಾರಲ್ಲ, ಹೇಗೆ ಕೌಟುಂಬಿಕ ವಿಮೆ ಅಂತ ಏನಾದಿರ್ತದ ಭದ್ರತೆಗೆ?
4: ಹೌದು ಸರ್. ಸೊ ವಿಮೆ ಅಂದ್ರೆ ಕೇವಲ ಹಣನ ಉಳಿಸೋದಲ್ಲ, ಅದು ಅಪಾಯದ ಸಮಯದಲ್ಲಿ ಆರ್ಥಿಕ ರಕ್ಷಣೆಯನ್ನು ಕೊಡುವಂತಹ ಒಂದು ಮೂಲ. ಸೊ ಸಾಮಾನ್ಯವಾಗಿ ಜನರು ವಿಮೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಅಂದ್ರೆ ಪಾಲಿಸಿ ತಗೊಂಡ್ರೆ ಹಣ ಡಬಲ್ ಆಗುತ್ತೆ ಅಂತ, ಇಲ್ಲಾದ್ರೆ ವಿಮೆ ಮೂಲ ಉದ್ದೇಶ ಬಂದು ರಕ್ಷಣೆ, ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಇದನ್ನ ನಾವು ಗ್ಯಾಪ್ನ ಇಟ್ಕೋಬೇಕು. ಸೊ ಇದರ ಸರಳ 3 ಭಾಗಗಳಾಗಿ ನೋಡೋಣ. ಒಂದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಲೈಫ್ ಇನ್ಶೂರೆನ್ಸ್ ಅಂದಾಗ ನಾವು ಇವಾಗ ಮಾತಾಡ್ತಾ ಇರುವಂತದ್ದು, ಸೊ ಕುಟುಂಬದ ಬ್ಯಾಕ್ ಬೋನ್ ಆಗಿ ನಿಂತಾಗ ಒಬ್ಬ ಅರ್ನಿಂಗ್ ಮೆಂಬರ್ ಇದ್ದಾರೆ, ಅವರಿಗೆ ಏನಾದರೂ ಆಗಿದ್ರೆ ಕುಟುಂಬದ ಆದಾಯ ಸಂಪೂರ್ಣ ನಿಂತೋಗುತ್ತೆ. ಸೊ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕುಟುಂಬಕ್ಕೆ ಹಣದ ಭದ್ರತೆ ಕೊಡುತ್ತದೆ. ಸೊ ಉದಾಹರಣೆಗೆ ಒಬ್ಬ ತಂದೆ ತಿಂಗಳಿಗೆ 50,000

0: ಸಂಪಾದಿಸುತ್ತಾರೆ. ಅವ್ರಿಗೆ ಏನಾದ್ರೂ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ಅವರ ಕುಟುಂಬ ಹೇಗೆ ಇವಾಗ ಬದುಕಬೇಕು? ಅದೇ ಇಲ್ಲಿ ಟರ್ಮ್ ಇನ್ಶೂರೆನ್ಸ್, ಕುಟುಂಬ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ನ ತಗೊಂಡಿದೀವಿ ಅಂತಂದಾಗ ಇದು ಕಡಿಮೆ ಪ್ರೀಮಿಯಂ ನಲ್ಲಿ ಹೆಚ್ಚು ಕವರೇಜ್ ಕೊಡುತ್ತದೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ.
1: ಲೈಫ್ ಇನ್ಶೂರೆನ್ಸ್ ಒಂದಾಯ್ತು, ಜೀವ ವಿಮೆ ಅಂತ ಹೇಳ್ತೀವಿ. ಅದೇ ರೀತಿ ಅದರೊಳಗೆ ಈಗ ಹೆಲ್ತ್ ಇನ್ಶೂರೆನ್ಸ್, ಒಂದು ಜೀವ ವಿಮೆ ಮಾಡಿಸಿದ್ರೆ ನಿಮಗೆ ಅನಾರೋಗ್ಯ ಆದಾಗ ಆ ಸಂದರ್ಭದಲ್ಲಿ ಹೆಲ್ತ್ ನಿಮಗಾದಂತಹ ಚಿಕಿತ್ಸೆ ವೆಚ್ಚವನ್ನು ಕೂಡ ಭರಿಸ್ಕೊಳ್ಬಹುದು, ಅಥವಾ ಉಚಿತವಾಗಿ ಆಪರೇಷನ್ ಇತ್ಯಾದಿಗಳನ್ನೆಲ್ಲ ಮಾಡಲಾಗ್ತದೆ. ಅದು ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ ಆ ಇನ್ಶೂರೆನ್ಸ್ ಅಲ್ಲಿ ಕೂಡ ಕೆಲವು ಸಲ ಹೆಲ್ತ್ ಕವರ್ ಆಗಿರ್ತದೆ. ಆ ಪಾಲಿಸಿಗಳು ಬೇರೆ ಬೇರೆ ಇರ್ತವೆ. ಈ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯದ ಒಂದು ವಿಮೆ ಅಂತಿದೆಯಲ್ಲ, ಸರ್ಕಾರದಿಂದ ಕೂಡ ಸಾಕಷ್ಟು ಸೌಲಭ್ಯ ಇರುತ್ತೆ. ವೈಯಕ್ತಿಕವಾಗಿ ಬೇರೆ ಬೇರೆ ಕಂಪನಿಗಳು ಕೂಡ ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತವೆ. ಏನು ಬಹಳ ಒಂದು ಈ ವಿಷಯದಲ್ಲಿ ಪ್ರಾಮುಖ್ಯತೆಯನ್ನ ಹೇಳಬಹುದು ತಾವು?
0: ಹೌದು ಸರ್, ಈಗ ಈ ಕಾಲಮಾನದಲ್ಲಿ ಈ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಏನ್ ಹೇಳ್ಬೇಕಂತಂದ್ರೆ, ಆಸ್ಪತ್ರೆಗಳ ವೆಚ್ಚ ತುಂಬಾ ಹೆಚ್ಚಾಗ್ತಾ ಇದಾವೆ. ಒಂದು ಸರ್ಜರಿ ಅಂದ್ರೆ 2 ಲಕ್ಷ 3 ಲಕ್ಷ ಅಂತ ಈಸಿಯಾಗಿ ಖರ್ಚಾಗ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಸೇವಿಂಗ್ಸ್ ಅನ್ನೋದು ಯಾವಾಗ್ಲೂ ನಮ್ಗೆ ಇದ್ರೆ ಮಾತ್ರನೇ ಅದು ನಮ್ಗೆ ಅಪಾಯಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಗೆ ಸೇವಿಂಗ್ಸ್ ಯಾವಾಗ್ಲೂ ಕೆಲವೊಮ್ಮೆ ಸಾಕಾಗೋದಿಲ್ಲ. ಈಗ ನಾನು ಅರ್ನಿಂಗ್ ಮೆಂಬರು ಇಲ್ಲ ನಾನು ಚಿಕ್ಕ ಕುಟುಂಬ ಮಿಡಲ್ ಕ್ಲಾಸ್ ಇಂದ ಬಂದಿದ್ದೀನಿ ಅಂದಾಗ, ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮ್ಗೆ ಯಾವ್ದೇ ತರ ಹಾಸ್ಪಿಟಲೈಸೇಷನ್ ವೆಚ್ಚ ಇದ್ರೆ ಅದು ನಮ್ಗೆ ಕವರ್ ಆಗುತ್ತೆ. ಸೊ ನಮ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಕೆಲವೊಂದು ನಾವು ತಗೊಳ್ಳೋ ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸ್ ನಾವು ನೋಡ್ಕೊಂಡು ತಗೋಬೇಕಾಗುತ್ತೆ.
1: ಸರಿಯಾಗಿ ತಿಳ್ಕೋಬೇಕು. ಮತ್ತೆ ಹೇಳುವಾಗ ಕೆಲವೊಬ್ರು ಈ ಸಾಮಾನ್ಯವಾಗಿ ಏಜೆಂಟ್ಸ್ಗಳು ಬಹಳಷ್ಟು ಲಾಭ ಇದೆ ಅಂತ ಹೇಳಿ ವೈಭವೀಕರಣ ಮಾಡಿ ಹೇಳ್ಬಿಡ್ತಾರೆ. ವಾಸ್ತವಾಂಶ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಅದೇ ರೀತಿ ಆಕ್ಸಿಡೆಂಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ.
0: ಹೌದು ಸರ್, ಆಕ್ಸಿಡೆಂಟ್ ಅಂದಾಗ ಈಗ ನಾವು ತುಂಬಾ ಊಹೆ ಕೂಡ ಮಾಡ್ಕೊಳ್ಳಕ್ ಆಗೋದಿಲ್ಲ. ಹಂಗಂತ ತುಂಬಾ ಕೀಳಾಗೂ ನೋಡ್ತಾರೆ, ಅಂಡರ್ ರೇಟೆಡ್ ಆಗಿ ನೋಡ್ತಾರೆ ಆಕ್ಸಿಡೆಂಟ್ ಅಂದ್ರೆ. ಇನ್ಶೂರೆನ್ಸ್ ನಮ್ಗೆ ಯಾಕೆ ಬೇಕು, ನನ್ಗೇನು ಆಕ್ಸಿಡೆಂಟ್ ಆಗಲ್ಲ ಅಂತ ರೋಡಲ್ಲಿ ಜಾಸ್ತಿ ಜೋರಾಗಿ ಹೋಗೋರು, ಸ್ಪೀಡಾಗಿ ಹೋಗೋರು ಎಲ್ಲ ಇರ್ತಾರೆ. ಬಟ್ ಆದ್ರೆ ಏನ್ ತಿಳ್ಕೋಬೇಕು, ಅಪಘಾತಗಳು ಯಾವಾಗ ಬೇಕಾದ್ರೂ ಆಗ್ಬಹುದು. ರೋಡ್ ಆಕ್ಸಿಡೆಂಟ್, ವರ್ಕ್ ಪ್ಲೇಸ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಹುದು, ಇಲ್ಲ ನಮ್ಗೆ ಆತರ ಆದಾಗ ಆ ಆಕ್ಸಿಡೆಂಟ್ ಇಂದ ನಮ್ಗೆ ಏನಾಗುತ್ತೆ, ಡಿಸಬಿಲಿಟೀಸ್ ಬರುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇನ್ಕಮ್ ಕಮ್ಮಿ ಆಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗುತ್ತೆ. ಸೊ ಇದನ್ನು ಕವರ್ ಮಾಡೋದಕ್ಕೋಸ್ಕರ ನಾವು ಕಂಪಲ್ಸರಿ ಆಗಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ತಗೊಂಡ್ರೆ ನಮ್ಗೆ ಒಳ್ಳೇದು.
1: ಒಟ್ಟು ಕಟ್ಟಕಡೆಯಲ್ಲಿ ತಾವು ಏನ್ ಹೇಳ್ತೀರಾ ಈ ವಿಷಯದಲ್ಲಿ?
0: ಸೊ ಇನ್ಶೂರೆನ್ಸ್ ನಾವು ಯಾವಾಗ್ಲೇ ಆಗ್ಲಿ ಗ್ರಾಹಕರ ಹಕ್ಕನ್ನು ರಕ್ಷಿಸುತ್ತೆ, ಅಷ್ಟೇ ಆಗ್ಲಿ ಈ ನಿಯಮಗಳನ್ನ ನಾವು ಪಾಲಿಸ್ತಾ ಇದ್ದಾಗ ನಮ್ಗೆ ಇನ್ಶೂರೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಯಾವ ಸಮಯಕ್ಕೆ ನಮ್ಗೆ ಸಿಗ್ಬೇಕೋ ಅದು ಆ ಸವಲತ್ತುಗಳು ನಮ್ಗೆ ಸಿಗುತ್ತೆ ಸರ್.
1: ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ.
0: ಹೌದು,
1: ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಪುರದಲ್ಲಿ ಹೋಮ್ ಬಿಸಿಲಿನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ನಿಮಗಾಗಿ ಪ್ರಶ್ನೆಗಳು ಕಾಯ್ತಾ ಇವೆ, ಹಾಗೆ ಉತ್ತರ ಕೊಡೋದಕ್ಕೆ ನೀವು ಕೂಡ ಕಾತರದಿಂದ ಕಾಯ್ತಿರ್ತೀರಿ ಅಂತ ಗೊತ್ತು. ಇವತ್ತು ಕನ್ನಡ ಸಾಹಿತ್ಯದ ಕುರಿತಾಗಿ ಒಂದಷ್ಟು ಪ್ರಶ್ನೆಗಳು. ನಿಮಗೆ ಇದರ ಕುರಿತು ಆಸಕ್ತಿ ಇದ್ರೆ ಸಾಕು, ತುಂಬ ಹೆಚ್ಚಾಗಿ ಓದ್ಕೊಂಡಿರಬೇಕು ಅಂತ ಇಲ್ಲ, ಅಥವಾ ತುಂಬ ತಿಳ್ಕೊಂಡಿದ್ರೆ ಮಾತ್ರ ಉತ್ತರ ಕೊಡೋಕ್ಕಾಗತ್ತೆ ಅನ್ನೋಂಥ ಪ್ರಶ್ನೆಗಳು ಅಲ್ಲ. ತುಂಬ ಪ್ರವೇಶ ಇದ್ರೆ ಸಾಕು, ಖಂಡಿತ ಉತ್ತರಿಸಬಹುದು ಅನ್ನೋಷ್ಟು ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನ ಇವತ್ತು ನಿಮಗಾಗಿ ಆಯ್ಕೆ ಮಾಡಿ ತಂದಿದ್ದೀನಿ. ಮೊದಲ ಪ್ರಶ್ನೆ ಹೀಗಿದೆ, ಸುಬ್ಬಣ್ಣ ಅನ್ನುವಂತಹ ನೀಳ್ಗತೆಯ ಕರ್ತೃ ಯಾರು? ಸುಬ್ಬಣ್ಣ ಎನ್ನುವಂತಹ ನೀಳ್ಗತೆಯ ಕರ್ತೃ ಯಾರು? ಇದು ತುಂಬಾ ಫೇಮಸ್ ಆದಂತಹ ನೀಳ್ಗತೆ, ಮತ್ತೆ ಇವರು ಕಥೆಗಳಿಗೆ ತುಂಬಾ ಪ್ರಸಿದ್ಧರು. ಯಾರಿರಬಹುದು? ಬೇಗ ಬೇಗ ನಿಮ್ಮ ಉತ್ತರ ನಮಗೆ ತಿಳಿಸಿ 9480901013. ನಮ್ಮ ವಾಟ್ಸಪ್ ಸಂಖ್ಯೆ ಅಂದ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಮ್ಮ ಮೊದಲ ಪ್ರಶ್ನೆಗೆ ಭೂತಪೂರ್ವ ಅನಿಸೋಷ್ಟು ಜನ ರೆಸ್ಪಾಂಡ್ ಮಾಡಿದ್ದೀರಿ, ಅಷ್ಟೊಂದು ಜನ ಉತ್ತರವನ್ನು ಕಳಿಸಿದ್ದೀರಿ. ಆಲ್ಮೋಸ್ಟ್ 90% ಜನ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ. ಸರಿಯಾದಂತಹ ಉತ್ತರ ಮೊದಲಿಗೆ ಕಳಿಸಿದವರು ಇಷ್ಟು ಜನ: ರಾಧಾಕೃಷ್ಣ ಚಲಹಳ್ಳಿ, ಸುಧಾ ಬುದಿಹಾಳ್, ದಿಲೀಪ್ ಕಲ್ಯಾಣ್ಕರ್, ಅನುಷಾ ಸುಬ್ರಹ್ಮಣ್ಯ, ಜಯಂತ್ ಹರೀಶ್, ಸಿಎನ್ ಲಕ್ಷ್ಮಣ, ಬಾಬಾ ಕಲ್ಯಾಣ್, ಬಿಂದು ಪ್ರಕಾಶ್, ಎಚ್ಆರ್ ರುದ್ರಸ್ವಾಮಿ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸುಬ್ಬಣ್ಣ, ಇದು ಯಾರ ಖ್ಯಾತ ನೀಳ್ಗತೆ ಅಂತ ಕೇಳಿದ್ದೆ, ಇದನ್ನು ಬರೆದವರು ಯಾರು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಆಗಿತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ತುಂಬ ಪ್ರಸಿದ್ಧವಾದಂತಹ ನೀಳ್ಗತೆ ಸುಬ್ಬಣ್ಣ. ಇವರು ಬರೀ ನೀಳ್ಗತೆ ಅಥವಾ ಕಾದಂಬರಿ ಅಥವಾ ಇಂಥದ್ದು ಅಂತ ಹೇಳೋ ಹಾಗೆ ಅಲ್ಲದೆ ಸಣ್ಣ ಕಥೆಗಳ ಜನಕ ಅಂತಲೇ ಪ್ರಖ್ಯಾತಿಯನ್ನು ಪಡೆದವರು. ಸಣ್ಣ ಕಥೆಗಳು ರಾಶಿ ರಾಶಿ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಮೂರು ಸಂಪುಟದಲ್ಲಿ ನಿಮಗೆ ಮಾಸ್ತಿ ಸಣ್ಣ ಕಥೆಗಳು ಸಿಗತ್ತೆ. ಈ ಕಥೆಗಳು ನಿಜಕ್ಕೂ ಕನ್ನಡದ ಆಸ್ತಿ ಅಂತಲೇ ಹೇಳಬೇಕು. ನೀವು ಯಾವತ್ತೇ ಯಾವುದೇ ಹೊತ್ತಿನಲ್ಲೂ ಕೂಡ ಒಂದು ಕಥೆಯನ್ನು ತೆಗೆದು ಓದಿದ್ರೆ ಸಾಕು, ಅದರಲ್ಲಿ ಮಾನವೀಯ ಅಂತಃಕರಣ ಇರುತ್ತೆ, ಜೀವನ ಪ್ರೀತಿ ಇರುತ್ತೆ, ಒಂದು ಬಗೆಯ ಅಧ್ಯಾತ್ಮ ಇರುತ್ತೆ, ಮತ್ತೊಂದು ಬಗೆಯ ತುಂಟತನ ಇರುತ್ತೆ. ಈ ರೀತಿ ಪ್ರತಿಯೊಂದನ್ನು ಕೂಡ ತುಂಬ ಹದವಾಗಿ ಬೆರೆಸಿ ಬರೆಯುವ ಕಲೆ ಅವರಿಗೆ ಸಿದ್ಧಿಸಿತ್ತು. ಮತ್ತೆ ಇವತ್ತಿಗೂ ಕನ್ನಡ ಸಾಹಿತ್ಯವನ್ನು ಓದ್ಕೊಳ್ಬೇಕು ಅಂತಂದ್ರೆ, ಕನ್ನಡ ಸಾಹಿತ್ಯಕ್ಕೆ ಪ್ರವೇಶವನ್ನು ಪಡೆದುಕೊಳ್ಬೇಕು ಅಂದ್ರೂ ಕೂಡ ಮಾಸ್ತಿ ಕಥೆಗಳ ಮೂಲಕ ನೀವು ಪ್ರವೇಶವನ್ನು ಪಡೆದುಕೊಂಡಿದ್ದೆ. ಆದರೆ ಕಥೆಗಳ ಕುರಿತಾಗಿ, ಕನ್ನಡದ ಕುರಿತಾಗಿ ನಿಮ್ಮಲ್ಲಿ ಒಂದು ಅಪಾರವಾದಂತಹ ಪ್ರೇಮ ಹುಟ್ಟೋದಂತೂ ಖಚಿತ. ಇರಲಿ, ಮಾಸ್ತಿ ಅವರ ಸಣ್ಣ ಕಥೆಗಳ ಪುಸ್ತಕವನ್ನು ನೀವು ಓದಿದ್ದೀರಾ? ಯಾವ ಕಥೆ ನಿಮಗೆ ಬಹಳ ಇಷ್ಟ? ಹೀಗೆ ಒಂದು ಕಥೆಯನ್ನು ಮೆನ್ಷನ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನಿಮಗೆ ಅಲ್ವಾ? ಅಂದರೆ ನಾವು ಆ ಕಥೆಗಳನ್ನು ಓದ್ತಾ ಓದ್ತಾ ಮತ್ತೆ ಮತ್ತೆ ಓದಬೇಕು ಅಂತ ಅಂದ್ಕೊಳ್ತೀವಿ. ಒಂದಷ್ಟು ವರ್ಷ ಬಿಟ್ಟು ಓದಿದಾಗ ಆ ಕಥೆ ಮತ್ತೊಂದೇ ರೀತಿಯಲ್ಲಿ ನಮಗೆ ಇಷ್ಟ ಆಗತ್ತೆ. ಅಷ್ಟರ ಮಟ್ಟಿಗೆ ಚಂದದ ಕಥೆಗಳು ಮಾಸ್ತಿಯವರದ್ದು. ಓದಿಲ್ಲ ಅಂದರೆ ಖಂಡಿತವಾಗ್ಲೂ ಓದಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೀಗಿದೆ: ಬೊಮ್ಮಿಯ ಹುಲ್ಲು ಹೊರೆ ಈ ಒಂದು ಕಥೆಯ ಮೂಲಕ ಕಥಾಲೋಕ ಪ್ರವೇಶಿಸಿ ನಂತರ ಕಾದಂಬರಿಕಾರರಾಗಿ ಕೂಡ ಸೈ ಅನಿಸಿಕೊಂಡಂತಹ ಕನ್ನಡದ ಲೇಖಕರು ಯಾರು? ಬೊಮ್ಮಿಯ ಹುಲ್ಲು ಹೊರೆ ಈ ಒಂದು ಕಥೆಯ ಮೂಲಕ ಕಥಾಲೋಕ ಪ್ರವೇಶಿಸಿ ನಂತರ ಕಾದಂಬರಿ ಲೋಕಕ್ಕೂ ಕೂಡ ಪ್ರವೇಶವನ್ನು ಪಡೆದುಕೊಂಡು ಅಲ್ಲೂ ಕೂಡ ಜಯಿಸಿಕೊಂಡವರು ಯಾರು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೌದು, ಎಲ್ಲರಿಗೂ ಕೂಡ ಕನ್ನಡ ಸಾಹಿತ್ಯದ ಕುರಿತು ಅಪಾರವಾದಂತಹ ಆಸಕ್ತಿ ಇರೋದು ಗೊತ್ತಾಗ್ತಾ ಇದೆ. ಯಾಕೆಂದರೆ ತುಂಬ ಜನ ಮೆಸೇಜ್ ಮಾಡಿ ಉತ್ತರವನ್ನು ತಿಳಿಸ್ತಾ ಇದ್ದೀರಿ. ಖುಷಿ ಆಗ್ತಿದೆ. ಸರಿಯಾದಂತಹ ಉತ್ತರಗಳನ್ನ ನೋಡೋದಕ್ಕೆ ಇನ್ನೂ ಹೆಚ್ಚು ಖುಷಿ ಆಗ್ತಾ ಇದೆ. ಆದರೆ ಮೊದಲಿಗೆ ಸರಿ ಉತ್ತರ ಕಳಿಸಿದ್ದು ಇಷ್ಟು ಜನ: ಸುಧಾನಾರಾಯಣ್, ಈರಣ್ಣ ಬೆಂಗಾಲಿ, ಶಿವಪ್ರದ, ಅರವಿಂದ, ಹಾಗೇನೆ ಸಿದ್ದಲಿಂಗಮೂರ್ತಿ, ದೇವಿ ಸಿಂಗ್, ಎನ್ ಜಿ ಬಸವರಾಜ್, ರಾಜ್ಕುಮಾರ್ ಕಾತರ್ಕಿ, ಪದ್ಮಶ್ರೀ, ಆಶಾ ಶೆಣೈ ಮತ್ತು ಉದಯ್ ಕರ್ಕೇರ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಬೊಮ್ಮಿಯ ಹುಲುಹೊರೆಯ ಮೂಲಕ ಕಥಾಲೋಕ ಪ್ರವೇಶಿಸಿ ನಂತರ ಕಾದಂಬರಿಕಾರರಾಗಿ ಕೂಡ ಗೆದ್ದಂತಹ ಲೇಖಕರು ಯಾರು ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಯಶವಂತ ಚಿತ್ತಾಲರು. ಯಶವಂತ ಚಿತ್ತಾಲರ ಕಥೆಗಳನ್ನೂ ಕೂಡ ಅಷ್ಟೇ, ನಾವು ಓದದೆ ಕನ್ನಡ ಸಾಹಿತ್ಯದ ಓದನ್ನ ಪೂರ್ತಿ ಮಾಡಿದ್ವಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾದಂತಹ ಕಥೆಗಳು ಮತ್ತು ಚಿತ್ತಾಲರದೇ ಆದಂತಹ ಒಂದು ಭಾಷೆಯನ್ನು, ಚಿತ್ತಾಲರದೇ ಆದಂತಹ ಒಂದು ಶೈಲಿಯನ್ನು ಅವರು ರೂಪಿಸಿಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದರು. ನೀವು ಕಥೆಯನ್ನು ರ್ಯಾಂಡಮ್ ಆಗಿ ಹೆಸರಿಲ್ಲದೆ ಕೊಟ್ಟರು ಕೂಡ ಇದು ಯಶವಂತ ಚಿತ್ತಾಲರದೇ ಕಥೆ ಅಂತ ಕರೆಕ್ಟಾಗಿ ಕಂಡು ಹಿಡಿದು ಬಿಡಬಹುದು. ಅಷ್ಟರ ಮಟ್ಟಿಗೆ ಚಿತ್ತಾಲ ಥರದ ಮುದ್ರೆಯನ್ನು ಒತ್ತಿಸಿಕೊಂಡಂತಹ ಕಥೆಗಳನ್ನು ಅವರು ಬರೆದರು. ಅಬೋಲಿನ ಆಟ, ಈ ಬಗೆಯ ಕಥೆಗಳನ್ನ ಮತ್ತಿನ್ಯಾರಾದರೂ ಬರೆಯೋದಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಮತ್ತು ಮೊದಲ ಕಥೆಯೇ ಆದರೂ ಕೂಡ ಬೊಮ್ಮಿಯ ಹುಲುಹೊರೆ, ಇದು ತುಂಬ ಚೆನ್ನಾಗಿ ವ್ಯಂಗ್ಯ ಮತ್ತು ವಿಡಂಬನೆಯನ್ನು ಬಳಸಿಕೊಂಡಂತಹ ಕಥೆ. ಹೊರಗಡೆ ಹುಲ್ಲುಹೊರೆಯನ್ನು ಹೊತ್ತುಕೊಂಡು ಬಂದಂತಹ ಬೊಮ್ಮಿಗೆ ಲೇಖಕರ ಅಂದರೆ ಕಥಾನಾಯಕನ ತಾಯಿ ಮಾತಾಡಿಸ್ತಾ ಇರುವಂತಹ ಒಂದು ಸಂಭಾಷಣೆಯ ಮೂಲಕ ಕಥೆ ಶುರು ಆಗುತ್ತೆ. ಮತ್ತು ಸಂಭಾಷಣೆಯ ಮೂಲಕವೇ ಇಡೀ ಕಥೆಯ ಜೀವಾಳ ಕೂಡ ನಮಗೆ ಅರ್ಥ ಆಗಿಬಿಡತ್ತೆ. ಅವಳ ಹತ್ರ ಹೇಗಾದರೂ ಮಾಡಿ ಆ ಹುಲ್ಲುಹೊರೆಯನ್ನು ತೆಗೆದುಕೊಂಡು ನಿನಗೆ ಮೀನು ಸಾರು ಕೊಡ್ತೀನಿ ಅಂತ ಹೇಳಿ, ಮೀನಿನ ಗಸಿಯನ್ನು ಊಟಕ್ಕೆ ಕೊಡ್ತೀನಿ ಅಂತ ಒಪ್ಪಿಸಿ ಅವಳ ಹತ್ರ ಆ ಒಂದು ಹುಲ್ಲುಹೊರೆಯನ್ನು ತಗೊಳ್ತಾರೆ. ಆದರೆ ದುರಂತ ಏನು ಅಂತಂದರೆ, ಯಾಕೆ ಅವರು ಆ ಮೀನ್

ಸರನ್ನ ಆಕೆಗೆ ಕೊಡೋದಕ್ಕೆ ಒಪ್ಕೊಂಡಿರ್ತಾರೆ, ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಇವ್ರು ಇನ್ನೇನು ಊಟಕ್ಕೆ ಕೂರಬೇಕು, ಒಂದು ಸೆಕೆಂಡ್ ಅಲ್ಲಿ ನಾಯಿ ಬಂದು ಅದಕ್ಕೆ ಬಾಯಿ ಹಾಕ್ಬಿಟ್ಟಿರುತ್ತೆ, ಆಮೇಲೆ ಅದ ಹಚ್ಚ ಅಂತ ಓಡಿಸಿರ್ತಾರೆ. ಮತ್ತೆ ಹೀಗೆ ನಾಯಿ ಬಾಯಿ ಹಾಕಿದ ತಟ್ಟೆಯಲ್ಲಿ ಇದ್ದಂತಹ ಒಂದು ಪದಾರ್ಥವನ್ನು ತಾವು ತಿನ್ನೋಕ್ಕೆ ಮನಸ್ಸಾಗದೆ ಅದನ್ನು ಬೊಮ್ಮಿಗೆ ಕೊಟ್ಟು ಏನೋ ಉಪಕಾರ ಮಾಡ್ತಿರೋ ಹಾಗೆ ಭಾವನೆ. ಈ ಯಾವುದೇ ವಿಷಯ ಬೊಮ್ಮಿಗೆ ಗೊತ್ತಿರೋದಿಲ್ಲ, ಆಕೆ ಹುಲ್ಲು ಹೊರೆಯನ್ನು ಕೂಡ ಕೊಟ್ಟು ಅದನ್ನು ಊಟ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಆಗುತ್ತೆ. ಇದು ಒಂದು ಕಥೆ. ಈ ಕಥೆಯ ಮೂಲಕ ಕಥಾಲೋಕವನ್ನು ಪ್ರವೇಶಿಸಿದ್ದು ಯಶವಂತ ಚಿತ್ತಾಲ್ರು. ನೀವು ಕೂಡ ಅವರ ಕಥೆಗಳನ್ನ ಓದ್ತೀರಾ? ಇಷ್ಟ ಆಗತ್ತಾ ಮೆಸೇಜ್ ಮಾಡಿ 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
2: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800118430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
1: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಆಕಾಶವಾಣಿ
7: ಮ್ಯೂಸಿಕಲಿ ಆರ್ಟ್ಸ್, ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇವತ್ತು ಸಂಜೆ 4 ಗಂಟೆಯ ತನಕ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಶ್ರೀಮತಿ ಗೋಮತಿ ಅವರು ಇರ್ತಾರೆ. ಇವರು ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪ್ರಾಂಶುಪಾಲರು. ಇವರ ಜೊತೆಗಿನ ಮಾತುಕತೆ ಇವತ್ತಿನ ವಿಶೇಷ ಆಗಿರುತ್ತೆ. ನಿಮಗೂ ಕೂಡ ಚಿತ್ರಕಲೆಯಲ್ಲಿ ಅಥವಾ ಯಾವುದೇ ಫೈನ್ ಆರ್ಟ್ಸ್ನಲ್ಲಿ ಆಸಕ್ತಿ ಇದ್ರೆ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಕೂಡ ಏನಾದರೂ ಫೈನ್ ಆರ್ಟ್ಸ್ ಸ್ಟ್ರೀಮ್ಗೆ ಹೋಗಬೇಕು ಅಂತ ಇದ್ರೆ ಬೇಕಾದಂತಹ ಸಮಸ್ತ ಮಾಹಿತಿಯೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಿಗತ್ತೆ. ಹಾಗಾಗಿ ತಪ್ಪದೆ ಕೇಳಿಸ್ಕೊಳ್ಳಿ. ಇವತ್ತು ಸಂಜೆ 4 ಗಂಟೆಯಿಂದ 5 ಗಂಟೆಯ ತನಕ ಗೋಮತಿ ಅವರೊಂದಿಗಿನ ಮಾತುಕತೆ ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ. ಮತ್ತಿದೀಗ ಹೊಂ ಬಿಸಿಲಿನಲ್ಲಿ ನಮ್ಮ ಮುಂದಿನ ಪ್ರಶ್ನೆಯ ಕಡೆಗೆ ಹೋಗುವಂತಹ ಸಮಯ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಬರಹದಲ್ಲಿ ಒಂದು ಗೊರೂರು ಕಾಣಿಸಿಕೊಳ್ಳುತ್ತೆ, ಅವರ ಊರು. ಅಷ್ಟೇ ಪ್ರಿಯವಾಗಿ ಅವರು ನೆನೆಯುವಂತಹ ನದಿ ಯಾವುದು? ಅವರ ಬರಹದಲ್ಲೆಲ್ಲ ಕೂಡ ಪ್ರಸ್ತಾಪವಾಗುವಂತಹ ಗೊರೂರು ಅಂದ ಕೂಡಲೇ ನಮಗೆ ನೆನಪಾಗುವಂತಹ ನದಿ ಯಾವುದು? ನದಿಯ ಹೆಸರನ್ನು ಹೇಳಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಕೊಟ್ಟಿರೋದು ಎನ್ಆರ್ ಪ್ರಸಾದ್, ಮಹೇಶ್, ಶ್ರೀಲಕ್ಷ್ಮಿ ಗುರುರಾಜ್, ಆಶಾ ಶ್ರೀನಿವಾಸ್, ಮಂಡಿಕಲ್ ಕೃಪಾ, ಪ್ರಸನ್ನ ಕುಮಾರ್, ಬಿ ಪುಟ್ಟರಾಜು, ಜಗದೀಶ ನಾಯ್ಕ, ಹಾಗೇನೆ ನೇತ್ರ ಮತ್ತು ಮಂಜುನಾಥ್ ಲಗ್ಗೆರೆ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಗೊರೂರು ರಾಮಸ್ವಾಮಿ ಅಯ್ಯಂಗಾರ ಬರಹದಲ್ಲಿ ಗೊರೂರು ಮಾತ್ರವಲ್ಲದೆ ಒಂದು ನದಿಯ ಪ್ರಸ್ತಾಪ ಆಗ್ತಾ ಇರುತ್ತೆ. ಸದಾಕಾಲ ಗೊರೂರು ಅಂದರೆ ಈ ನದಿಯ ನೆನಪಾಗತ್ತೆ, ಯಾವುದದು ಅಂತ ಕೇಳಿದ್ದೆ. ಹೇಮಾವತಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಇವರು ಕೂಡ ಅಷ್ಟೇ, ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದವರು. ಇವರ ಬರಹಗಳು ಕೂಡ ಮನಸ್ಸಿಗೆ ಮುದ ನೀಡುತ್ತೆ, ಹಿತ ಕೊಡುತ್ತೆ. ಯಾವುದೇ ಒಂದು ಕಲೆ ಇರಬಹುದು, ಸಾಹಿತ್ಯ, ಸಂಗೀತ, ಇವೆಲ್ಲದರ ಉದ್ದೇಶ ಅಷ್ಟೇ ಅಲ್ವಾ, ಮನಸ್ಸಿಗೆ ಸಾಂತ್ವನವನ್ನು ಕೊಡೋದು, ಮನಸ್ಸಿಗೆ ನೆಮ್ಮದಿಯನ್ನು ಕೊಡೋದು. ಅಂತಹ ಸಾಂತ್ವನ ಮತ್ತು ನೆಮ್ಮದಿಯನ್ನು ಕೊಡಬಲ್ಲಂತಹ ಬರಹಗಳು ಕೆಲವು ಕಾಲಕ್ಕೆ ವಿರಳ ಅಂತ ಅನಿಸುತ್ತೆ. ಅಂತಹ ಸಮಯದಲ್ಲಿ ನಾವು ಮತ್ತೆ ಮತ್ತೆ ಓದಬಹುದಾದಂತಹ ಕೃತಿಗಳು ಗೊರೂರದ್ದು, ಹಾಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರಬಹುದು, ಯಶವಂತ ಚೀರ್ತಾಲರು, ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಬೇಂದ್ರೆ ಅಜ್ಜ, ಇವರೆಲ್ಲರ ಕೃತಿಗಳು, ಇವರೆಲ್ಲರ ಸಾಹಿತ್ಯ ಕೃಷಿ ಏನಿದೆ ಅದು ಬರೀ ಅವರಿಗಾಗಿ ಆಗಿರಲಿಲ್ಲ. ಅದು ಯಾರೆಲ್ಲ ಕೂಡ ಅದರಲ್ಲಿ ರಸಾಸ್ವಾದನೆಯನ್ನು ಪಡೀತಾರೆ ಅವರೆಲ್ಲರಿಗೂ ಕೂಡ ನಿರಂತರವಾಗಿ ನೆಮ್ಮದಿಯನ್ನು ಹಾಗೆ ಸಮಾಧಾನವನ್ನು ಕೊಡಬಲ್ಲಂತಹ ವಸ್ತುಗಳು ಅಂತ ಹೇಳಬಹುದು, ಬರಹಗಳು ಅಂತ ಹೇಳಬಹುದು. ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಕಪ್ಪೆ ನುಂಗಿದ ಹುಡುಗ ಈ ಕಥಾ ಸಂಕಲನದ ಕರ್ತೃ ಯಾರು? ಕಪ್ಪೆ ನುಂಗಿದ ಹುಡುಗ ಈ ಕಥಾ ಸಂಕಲನದ ಕರ್ತೃ ಯಾರು? ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಜಗದಾಂಬಿಕಾ, ಹಾಗೆ ಜಯಶ್ರೀ, ಸುನೀಲ್, ಹೊನ್ನೂರು, ಅಲಿ, ಗುರುರಾಜ್ ಕುಟುಂಬದವರು, ನೋಬೆಲ್, ಹಾಗೇನೆ ಗಾಯತ್ರಿ, ಬಿ ಎಂ ವಿಶ್ವನಾಥ, ಉಷಾ ಬಿ ಪ್ರಕಾಶ್, ಶ್ರೀನಿವಾಸ್, ಡಾಕ್ಟರ್ ರಾಜಣ್ಣ ಚಳ್ಳಕೆರೆ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತೆ ಕೆಲವೊಂದಷ್ಟು ಜನ ಕೇಳ್ತಾ ಇದ್ದೀರಿ, ನಾವು ಕೂಡ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀವಿ, ನಮ್ಮ ಹೆಸರು ಯಾಕೆ ಬಂದಿಲ್ಲ ಅಂತ. ನಮ್ಮ ಕಾರ್ಯಕ್ರಮದ ನಿಯಮ ಇರೋದೇ ಹಾಗೆ, ಮೊದಲಿಗೆ ಸರಿ ಉತ್ತರ ತಲುಪಿಸಿದಂತಹ 10 ಜನರ ಹೆಸರನ್ನ ಹೇಳ್ತೀವಿ, ಮತ್ತೆ ಯಾವುದೇ ಕಾರಣಕ್ಕೂ ಹೆಸರುಗಳನ್ನ ರಿಪೀಟ್ ಮಾಡೋದಿಲ್ಲ ಅಂತ. ಅದೇ ಕಾರಣಕ್ಕೆ ನಿಮಗೆ ಒಂದು ಸಲ ನೀವು ಕೊಟ್ಟಂತಹ ಉತ್ತರಕ್ಕೆ ನಿಮ್ಮ ಹೆಸರು ಹೇಳಿಲ್ಲ ಅಂದ್ರೆ ಖಂಡಿತ ಬೇಜಾರಾಗಬೇಡಿ, ಮುಂದಿನ ಪ್ರಶ್ನೆಗೆ ಬೇಗ ಉತ್ತರಿಸೋಕೆ ಪ್ರಯತ್ನಿಸಿ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀವಿ. ಸರಿಯಾದಂತಹ ಉತ್ತರ ಆಗಿತ್ತು ಶ್ರೀನಿವಾಸ ವೈದ್ಯ. ಶ್ರೀನಿವಾಸ ವೈದ್ಯರ ಕಥಾ ಸಂಕಲನ ಕಪ್ಪೆ ನುಂಗಿದ ಹುಡುಗ 2012 ಅಂಕಿತ ಪ್ರಕಾಶನದಿಂದ ಬಂತು. ಅದಕ್ಕೂ ಮುಂಚೆ ಇವರು ಲಲಿತ ಪ್ರಬಂಧಗಳ ಮೂಲಕ

ತಲೆಗೊಂದು ತರತರ, ಮನಸುಖರಾಯನ ಮನಸ್ಸು, ಇವೆಲ್ಲವೂ ಕೂಡ ಇವರ ಬರಹಗಳ ಸಂಗ್ರಹ. ನಿಮಗೆ ಯಾವುದೇ ಒಂದು ಬರಹದ ಸಂಗ್ರಹ ಸಿಕ್ಕರೂ ಕೂಡ ಆರಾಮಾಗಿ ಓದಬಹುದು. ಮತ್ತು ಇವರು ಧಾರವಾಡದ ನವಲಗುಂದದ ಭಾಷೆಯನ್ನು ಬಹಳ ಚೆನ್ನಾಗಿ ಬಳಸ್ತಾರೆ ತಮ್ಮ ಸಾಹಿತ್ಯದಲ್ಲಿ. ಓದೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ, ಮತ್ತು ಮನಸ್ಸಿಗೆ ಮುದ ಕೊಡುವಂತಹ ಬರಹ ಇವರದ್ದು ಕೂಡ. ಅದು ನಿಮಗೆ ತುಂಬ ಹಾಸ್ಯ ಅಂತಲೂ ಅನಿಸಲ್ಲ, ಹಾಗಂತ ತುಂಬ ಗಂಭೀರ ಅಂತಲೂ ಅನಿಸಲ್ಲ. ಒಂದು ರೀತಿ ಬುದ್ಧಿವಂತರಿಗೆ ಅರ್ಥವಾಗುವಂತಹ, ಹಾಗೆ ಸದಭಿರುಚಿಯು ಉಳ್ಳವರಿಗೆ ಇಷ್ಟವಾಗುವಂತಹ ರೀತಿಯ ಬರಹ ಅಂತ ಹೇಳಬಹುದು. ಮತ್ತು ಅಗ್ನಿಕಾರ್ಯ ಅನ್ನೋದು ಇವರ ಕಥಾ ಸಂಕಲನ. ಮತ್ತಿನ್ನೊಂದು ಕಥಾ ಸಂಕಲನ ಕಪ್ಪೆ ನುಂಗಿದ ಹುಡುಗ. ಮತ್ತು ಹಳ್ಳ ಬಂತು ಹಳ್ಳ ಅನ್ನೋದು ಇವರ ಏಕಮಾತ್ರ ಕಾದಂಬರಿ, ತುಂಬಾ ಚೆನ್ನಾಗಿರುವಂತಹ ಕಾದಂಬರಿ. ಇದಕ್ಕೆ ಅಕಾಡೆಮಿ ಅವಾರ್ಡ್ ಕೂಡ ಬಂತು. ಇವಿಷ್ಟು ಪುಸ್ತಕಗಳಲ್ಲಿ ಯಾವುದು ಸಿಕ್ಕರೂ ಕೂಡ ನೀವು ಖಂಡಿತ ಇನ್ನೊಂದು ಯೋಚನೆ ಇಲ್ಲದೆ ತೆಗೆದು ಓದಬಹುದು. ಬಹುಶಃ ನಿಮಗೂ ಕೂಡ ಬರಹ ಇಷ್ಟ ಆಗತ್ತೆ ಅನ್ನೋಂಥ ನಂಬಿಕೆ ನನ್ನದು. ಯಾರೆಲ್ಲ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಹೇಗೆ ಅನಿಸ್ತಿದೆ ಇವತ್ತಿನ ಕಾರ್ಯಕ್ರಮ ತಿಳಿಸಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 3:48 ಇದೆ. ಇದೀಗ ಕೊನೆಯ ಪ್ರಶ್ನೆ ಹೀಗಿದೆ ನೋಡಿ, ಹಂಜಕ್ಕಿ ಅಂದ್ರೆ ಏನು? ಹಂಜಕ್ಕಿ ಅಂದ್ರೆ ಏನು? ಒಂದು ಹಕ್ಕಿ, ಅರೆಬೆಂದ ಅನ್ನ, ಅರಳೆ, ನೂಲು ತೆಗೆಯುವ ಸಾಧನ ಅಂತ 4 ಆಪ್ಷನ್ ನಿಮ್ಮ ಮುಂದೆ ಇದೆ. ಹಂಜಕ್ಕಿ ಅಂದ್ರೆ ಏನು ಅಂತ ನೀವು ನಮಗೆ ತಿಳಿಸಿ. ಒಂದು ಹಕ್ಕಿಯ ಹೆಸರ, ಅಥವಾ ಅರೆಬೆಂದ ಅನ್ನವ, ಅರಳೆ ಹಾಗಂತೀವ, ಅಥವಾ ನೂಲು ತೆಗೆಯುವ ಸಾಧನಕ್ಕೆ ಹಾಗೆ ಹೇಳ್ತೀವ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನ ತಲುಪಲಿ. 9480930103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಅಂದ ಹಾಗೆ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಹೊಂ ಬಿಸಿಲಿನ ಹೊತ್ತಿನಲ್ಲಿ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಕೂಡ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ರಘುನಾರಾಯಣ್, ಹಸನ್ ಸಾಬ್, ರೇಣುಕಾ ದಾವಣಗೆರೆ, ವಾಣಿಶ್ರೀ, ಚನ್ನಬಸಪ್ಪ ಕರಮಡಿ, ವೆಂಕಣ್ಣ, ದೀಕ್ಷಾ, ಹಾಗೇನೆ ಸಿದ್ದು ಗಾವಡೆ, ವಿನಯ್ ನಾಗರಾಜ್, ನವೀನ್ ಕುಮಾರ್, ಹಾಗೆ ಕೃಷ್ಣಪ್ಪ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹಂಜಕ್ಕಿ ಅಂದ್ರೆ ಏನು ಅಂತ ಕೇಳಿದ್ದೆ, ಬಹುತೇಕರು ಸರಿಯಾದಂತಹ ಉತ್ತರವನ್ನೇ ಹೇಳಿದ್ದೀರಿ. ಹಂಜಕ್ಕಿ ಅಂತಂದ್ರೆ ಅರೆಬೆಂದ ಅನ್ನ ಅಂತ ಅರ್ಥ. ಹಂಜಕ್ಕಿಯನ್ನೇ ಊಟ ಮಾಡ್ಕೊಂಡು ಹೋದ ಅಂದ್ರೆ ಸರಿಯಾಗಿ ಬೇಯದೆ ಇರುವಂತಹ ಅರ್ಧಂಬರ್ಧ ಬೆಂದಂತಹ ಅಕ್ಕಿಯನ್ನೇ ಊಟ ಮಾಡಿ ಹೋದ ಅವನು ಅಂತ ಅರ್ಥ. ಹಾಗಾಗಿ ಹಂಜಕ್ಕಿ ಅಂದ್ರೆ ಯಾವಾಗ ಪೂರ್ತಿ ಅನ್ನ ಆಗಿರೋಲ್ಲ, ಅರ್ಧಂಬರ್ಧ ಅನ್ನ ಆಗಿರುತ್ತೆ, ಅದಕ್ಕೆ ಹಂಜಕ್ಕಿ ಅನ್ನ ಅಂತ ಹೇಳ್ತಾರೆ. ಹಂಜಕ್ಕಿ ಅಂತ ಹೇಳ್ತಾರೆ, ಅರೆಬೆಂದ ಅನ್ನಕ್ಕೆ ಹಂಜಕ್ಕಿ ಅಂತಾರೆ ಅಂತ ಹೇಳ್ತಾ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಯಾರೆಲ್ಲ ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಮನಸ್ಸು ಮಾಡಿದ್ರಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಪ್ರತಿದಿನ ಮಿಸ್ ಮಾಡದೆ 3 ಗಂಟೆಯಿಂದ 4 ಗಂಟೆಯ ತನಕ ಹೊಂಬಿಸಿಲಿನ ಹೊತ್ತಿನ ಕ್ವಿಜ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ.

0: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. 4:36 ನಾವಿದ್ದೇವೆ ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ. ಇವತ್ತು ನಮ್ಮ ಜೊತೆಯಾಗಿ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ಇಬ್ಬರು ಬಂದಿದ್ದಾರೆ. ಚಿತ್ರಕಲೆಯ ಕುರಿತಾಗಿ, ಫೈನ್ ಆರ್ಟ್ಸ್ನ ಕುರಿತಾಗಿ ಮಾಹಿತಿಯುಕ್ತ ಕಾರ್ಯಕ್ರಮ ಇದಾಗಲಿದೆ. ಮೊದಲಿಗೆ ನಮ್ಮ ಜೊತೆಯಾಗಿ ಗೋಮತಿ ಅವರು ಇದ್ದಾರೆ. ಇವರು ಚಿತ್ರಕಲಾ ಪರಿಷತ್ನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಅವರ ಜೊತೆಯಾಗಿ ಗೋಪಾಲ್ ಕಮ್ಮಾರ್ ಅವರು ಕೂಡ ಇದ್ದಾರೆ. ಇವರು ಶಿಲ್ಪ ಕಲಾವಿದರು. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ, ಮೇಡಮ್ ನಮಸ್ಕಾರ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ ಮಾರ್.
0: ಇದೀಗ ಚಿತ್ರಕಲಾ ಪರಿಷತ್ ಅನ್ನುವಂಥ ಹೆಸರನ್ನ ನಾವೆಲ್ಲರೂ ಕೇಳ್ತಾನೆ ಇರ್ತೀವಿ, ಮತ್ತೆ ಅಲ್ಲಿ ನಡೆಯುವಂತಹ ಎಕ್ಸಿಬಿಷನ್ಸ್, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಒಟ್ಟಾರೆಯಾಗಿ ಚಿತ್ರಕಲಾ ಪರಿಷತ್ ಏನೆಲ್ಲ ಕೆಲಸಗಳನ್ನ ಮಾಡುತ್ತೆ ಅಂತ ತಿಳಿಸಬಹುದಾ?
1: ಖಂಡಿತ ಖಂಡಿತ. ನಮ್ದು ಚಿತ್ರಕಲಾ ಪರಿಷತ್, ಎಸ್ ಇಟ್ ಇಸ್ ಅ ಬಾಡಿ. ನಮ್ದು ಚಿತ್ರಕಲಾ ಮಹಾವಿದ್ಯಾಲಯ ಅಂತ, ಅಂದರೆ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ಕರ್ನಾಟಕ ಚಿತ್ರಕಲಾ ಪರಿಷತ್. ಇದೊಂದು ಕಾಲೇಜ್ ಮಾತ್ರ ಅಲ್ಲ, ಇದು ಕಲೆಯ ಒಂದು ಜೀವಂತ ಸಂಸ್ಕೃತಿ ಕೇಂದ್ರ. ಇಲ್ಲಿ ಚಿತ್ರಕಲೆ, ಶಿಲ್ಪಕಲೆ, ಪ್ರಿಂಟ್ ಮೇಕಿಂಗ್, ಅನ್ವಯ ಕಲೆ, ಕಲಾ ಇತಿಹಾಸ, ಸೆರಾಮಿಕ್ಸ್, ಆನಿಮೇಷನ್, ಇಂತಹ ಅನೇಕ ವಿಭಾಗಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಸೃಜನಶೀಲತೆಯನ್ನು ಅನ್ವೇಷಿಸುತ್ತಾರೆ. ಬೆಂಗಳೂರು ನಗರದಲ್ಲೇ ಇದ್ದರೂ ನಾವು ಇಲ್ಲಿ ಕಾಲಿಟ್ಟಾಗ ಒಂದು ವಿಭಿನ್ನ ಕಲಾಲೋಕಕ್ಕೆ ಬಂದ ಅನುಭವವಾಗುತ್ತದೆ. ಸೊ ಇಟ್ಸ್ ಬೇಸಿಕಲಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್, ಕರ್ನಾಟಕ ಚಿತ್ರಕಲಾ ಪರಿಷತ್. ಇಲ್ಲಿ 4 ವರ್ಷದ ಸ್ನಾತಕ ಪದವಿ ಮತ್ತು 2 ವರ್ಷದ ಸ್ನಾತಕೋತ್ತರ ಪದವಿ MVAಯನ್ನು ಕೊಡಲಾಗುವುದು.
0: ಓಕೆ. ಅಂದರೆ ಯಾರಿಗೆ ಫೈನ್ ಆರ್ಟ್ಸಲ್ಲಿ ತಮ್ಮ ಕರಿಯರ್ನ ರೂಪಿಸ್ಕೋಬೇಕು ಅಂತ ಇರುತ್ತೆ, ಅವರು ಖಂಡಿತವಾಗ್ಲೂ ಚಿತ್ರಕಲಾ ಪರಿಷತ್ಗೆ ಬಂದು ಸೇರ್ಕೊಳ್ಬಹುದು, ಜಾಯ್ನ್ ಆಗಬಹುದು. ಮತ್ತು ಅವ್ರಿಗೆ ಒಂದು ಒಟ್ಟಾರೆ ಭವಿಷ್ಯವನ್ನು ರೂಪಿಸುವಂಥ ಕೆಲಸ ಮಾಡುತ್ತೆ ಈ ಒಂದು ಇನ್ಸ್ಟಿಟ್ಯೂಷನ್.
1: ಎಸ್, ಖಂಡಿತ. ಬಟ್ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಇದೆ. ಇಲ್ಲಿಗೆ ಸೇರಬೇಕು ಅಂತಂದರೆ ಒಂದು BVA ಪ್ರೋಗ್ರಾಮ್ನ ಸೇರಬೇಕು ಅಂತಂದರೆ ಅವರು 10th ಸ್ಟ್ಯಾಂಡರ್ಡ್ ಪ್ಲಸ್ 12th ಸ್ಟ್ಯಾಂಡರ್ಡ್ ಅಥವಾ PUCನ ಅವರು ಪಾಸ್ ಆಗಿರಬೇಕಾಗುತ್ತೆ.
0: ಓಕೆ. ಮತ್ತೆ ಈ ಒಂದು ಕಲೆಯ ಕುರಿತಾಗಿ ನಂಟು ಬೆಳೆಯೋದು ಖಂಡಿತ 18-20 ವಯಸ್ಸಾದ್ಮೇಲಲ್ಲ, ಸಣ್ಣ ವಯಸ್ಸಿನಿಂದಲೇ ಆ ಬಣ್ಣಗಳ ಜೊತೆ ಇರಬಹುದು ಅಥವಾ ಯಾವುದೇ ಒಂದು ಶಿಲ್ಪಕಲೆಯ ಜೊತೆ ಇರಬಹುದು, ಅವ್ರಿಗೊಂದು ಸ್ಫೂರ್ತಿ ಅಂತ ಇರುತ್ತೆ, ಅದರ ಬಗ್ಗೆ ಕನಸು ಅಂತ ಒಂದು ಇರುತ್ತೆ. ಮುಖ್ಯವಾಗಿ ನಿಮ್ಮನ್ನು ಕೇಳಬೇಕು ಅಂತ ಅನ್ನಿಸ್ತು ಗೋಪಾಲ್ ಕಮಾರ್ ಅವರೇ, ಯಾಕೆಂದರೆ ನೀವು ಶಿಲ್ಪಿ, ನಿಮಗೆ ಈ ಕಲೆಯ ಕಡೆಗೆ ಪ್ರೇರಣೆ ಹುಟ್ಟಿದ್ದು ಹೇಗೆ ಅಂತ?
2: ಈಗ ನಾನು ನನ್ನ ಬಾಲ್ಯದಿಂದ ಕಲಾ ವಲಯದಲ್ಲಿ, ಆಮೇಲೆ ಕಲಾ ಸಂಪ್ರದಾಯಕ್ಕೆ ಶಿಲ್ಪಕಲೆ, ಚಿತ್ರಕಲೆ ಈ ಥರದ ಮನೆತನದಿಂದ ಬಂದಿರತಕ್ಕಂಥವ್ನು ನಾನು. ನಾನು ಕಲೆಯನ್ನು ಚಿಕ್ಕ ಮಗು ಇದ್ದಾಗಿಂದ ಮಾಡ್ತಾ ಬಂದೆ. ಹಾಗಾಗಿ ಹೆಚ್ಚಿನ ಆಸಕ್ತಿಯನ್ನು ನಾನು ಕಂಡುಕೊಳ್ಬೇಕು, ಆಮೇಲೆ ಇದರಲ್ಲಿರ್ತಕ್ಕಂಥ ಭವಿಷ್ಯವನ್ನು ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ನನಗೆ ಚಿತ್ರಕಲಾ ಪರಿಷತ್ತಿನ ಚಿತ್ರಕಲಾ ಮಹಾವಿದ್ಯಾಲಯಕ್ಕೆ ಆಸಕ್ತಿಯನ್ನು ಮೂಡಿಸ್ತು. ಹಾಗಾಗಿ ಚಿತ್ರಕಲಾ ಮಹಾವಿದ್ಯಾಲಯಕ್ಕೆ 1996 ನಾನು ಸೇರಿಕೊಂಡು ಚಿತ್ರಕಲೆಯಿಂದ, ಆಮೇಲೆ ಅಂದರೆ ಫೌಂಡೇಶನ್ ಅಂತ ಏನು ಹೇಳ್ತೀವಿ ನಾವು, ಫೌಂಡೇಶನ್ ಮುಗಿಸ್ಕೊಂಡು ಆಮೇಲೆ 3 ವರ್ಷ ನಾನು ಶಿಲ್ಪಕಲೆಯಲ್ಲಿ ಸೇರಿಕೊಂಡೆ. ಶಿಲ್ಪಕಲೆಯನ್ನು ನಾನು ಕಲಿತು ಆಮೇಲೆ ಅದರಲ್ಲೇ ಮಾಸ್ಟರ್ ಡಿಗ್ರಿ ಮಾಡಿ ಹೆಚ್ಚಿನ ವ್ಯಾಸಂಗವನ್ನು ಮಾಡಿ, ಜೊತೆಗೆ ಒಂದು 5 ವರ್ಷ ನಾನು ಮಧ್ಯಪ್ರದೇಶ ಭೋಪಾಲಲ್ಲಿ ಪ್ರಾಕ್ಟೀಸ್ ಮಾಡಿದೆ ನಾನು. ಯಾಕಂದರೆ ಕಲಾವಿದನಿಗೆ ಪ್ರಾಕ್ಟೀಸ್ ಅನ್ನೋದು ಭಾಳ ಇಂಪಾರ್ಟೆಂಟ್.
0: ಹೌದು.
2: ಹಾಗಾಗಿ ಶಿಲ್ಪಕಲೆಯನ್ನು ಜೊತೆಗೆ ನಾವು ಚಿತ್ರಕಲಾ ಮಹಾವಿದ್ಯಾಲಯದ ಚಿತ್ರಕಲೆ ಅಲ್ಲಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಬೆಳೆಸಲು ನಾವು ಮುಂದೆ

0: ಮುಂದೆ ಮಾಡ್ಬೇಕನ್ನೋ ಒಂದು ಸ್ಫೂರ್ತಿಯಿಂದ ನಾನು ಈ ಕಾಲೇಜಿಗೆ ಸೇರ್ಕೊಂಡೆ. ಹಾಗಾಗಿ ನಮ್ಮ ಭವಿಷ್ಯವನ್ನು ಒಳ್ಳೆ ರೂಪಿಸ್ಕೊಡ್ತಾ ಇದ್ದೀವಿ ನಮಗೆ.
1: ಓಕೆ, ಮತ್ತೆ ನಿಮಗೆ ಕಲೆ ಅಂದರೆ ವೈಯಕ್ತಿಕವಾಗಿ ಏನನ್ಸುತ್ತೆ ಕಲೆ? ಯಾಕೆಂದರೆ ಇದು ಒಂದು ಕಡೆ ಅನ್ನದ ದಾರಿ ಆಗಲೇಬೇಕು, ಮತ್ತಿನ್ನೊಂದು ಕಡೆ ಮನಸ್ಸಿಗೂ ಕೂಡ ತೃಪ್ತಿಯನ್ನು ಕೊಡಬೇಕು. ಹಾಗಾಗಿ ಪರ್ಸನಲಿ ವೈಯಕ್ತಿಕವಾಗಿ ಕಲೆ ಅಂದರೆ ಏನು ಅಂತ ಅನ್ಸುತ್ತೆ ನಿಮಗೆ?
0: ಕಲೆ ಅಂದರೆ ನಾವೇನು ಹೇಳ್ತೀವಿ, ಸೂಕ್ತ ಮನಸ್ಸಿಗೆ ಸೂಕ್ತವಾದ ಅವಕಾಶವನ್ನು ಕೊಡೋದು, ಸೂಕ್ತ ಮನಸ್ಸಿಗೆ ಸೂಕ್ತವಾದ ಅವಕಾಶವನ್ನು ಕೊಡೋದು. ಯಾಕಂದರೆ ಫೈನ್ ಆರ್ಟ್ ಅಂದರೆ ಯಾವುದೇ ಕಲೆಗೆ ಅಂದರೆ ಕಲಾವಿದ ತನ್ನ ಸೃಜನಶೀಲತೆಯನ್ನು ಬೆಳೆಸ್ಕೋಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಸೂಕ್ತ ಮನಸ್ಸಂತ ಇರ್ತದೆ. ಆ ಮನಸ್ಸಿಗೆ ನಾವು ಬೇರೆ ಬೇರೆ ಮಾಧ್ಯಮದಿಂದ ನಾವು ಒಂದು ಅವಕಾಶವನ್ನು ಕೊಡ್ತೀವಿ. ಅಂದರೆ ಶಿಲ್ಪಕಲೆ ಆಗಲಿ ಚಿತ್ರಕಲೆ ಆಗಲಿ ಈ ಥರದ ಒಂದು ಅವಕಾಶವನ್ನು ಕೊಟ್ಟಾಗ ಕಲೆ ಅನ್ನೋದು ಮೂಡಿ ಬರುತ್ತೆ. ಹಾಗಾಗಿ ಕಲೆಗೆ ಅಂದರೆ ಸೂಕ್ತವಾದ ಮನಸ್ಸಿಗೆ ಸೂಕ್ತವಾದ ಅವಕಾಶವನ್ನು ಕೊಡೋದು, ಅದೇ ಕಲೆ ಅಂತ ನಾವು ಹೇಳ್ತೀವಿ.
1: ಓಕೆ, ತುಂಬ ಕೆಲವೇ ಪದಗಳಲ್ಲಿ ಅದ್ಭುತವಾಗಿ ತಿಳಿಸ್ಕೊಡ್ರಿ ಕಲೆ ಅಂದರೆ ಏನು ಅಂತ. ಧನ್ಯವಾದಗಳು, ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀವಿ ಒಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ. ಬ್ಯಾಂಗ್ಳೂರು ಯೋಧ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿ ಗೋಮತಿ ಅವರು ಹಾಗೇನೆ ಗೋಪಾಲ್ ಕಮಾರ್ ಅವರು ಇದ್ದಾರೆ. ಇಬ್ಬರನ್ನು ಕೂಡ ಮಾತಾಡಿಸ್ತಾ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳಿಗೆ ನಾವು ಅವಕಾಶ ಕೊಡೋಣ. ಚಿತ್ರಕಲಾ ಪರಿಷತ್ಗೆ ಒಂದು ಅಪಾರವಾದಂತಹ ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಮತ್ತೆ ಈ ಒಂದು ಸಂಸ್ಥೆ ಏನಿದೆ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಬರ್ತಾ ಇದೆ, ಮತ್ತೆ ಬೇರೆ ಬೇರೆ ರೀತಿಯ ರೂಪಗಳನ್ನು ಪಡೀತಾ ಇದೆ, ಅದರ ಕುರಿತಾಗಿ ಹೇಳ್ಬೋದಾ ಮೇಡಮ್?
1: ಖಂಡಿತ. ಕರ್ನಾಟಕ ಚಿತ್ರಕಲಾ ಪರಿಷತ್ 1960 ಸ್ಥಾಪನೆಯಾಯಿತು. ಇದರ ಸಂಸ್ಥಾಪಕರು ಕಾರ್ಯದರ್ಶಿಗಳು ದಿವಂಗತ ಪ್ರೊಫೆಸರ್ MS ನಂಜುಂಡರಾವ್ ರವರು. 1964 ಚಿತ್ರಕಲಾ ಮಹಾವಿದ್ಯಾಲಯವು ಸ್ಥಾಪನೆಗೊಂಡಿದ್ದು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಂಡಿದೆ. ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಇಂದು ರಾಷ್ಟ್ರದಲ್ಲೇ ಅತ್ಯಂತ ಶ್ರೇಷ್ಠ ಚಿತ್ರಕಲಾ ಸಂಸ್ಥೆಯಾಗಿದೆ. ಈ ಸಂಸ್ಥೆಗೆ ರಾಷ್ಟ್ರದ ನಾನಾ ಭಾಗಗಳಿಂದ ಬಂದು ಸಹಸ್ರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಚಿತ್ರಕಲೆಯಲ್ಲಿ ಪರಿಣಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಸಂಸ್ಥೆ 6 ದಶಕಗಳ ಇತಿಹಾಸ ಹೊಂದಿದೆ. ಆರಂಭದಲ್ಲಿ ಪರಂಪರೆ ಕಲೆಗೆ ಹೆಚ್ಚು ಒತ್ತು ಇತ್ತು. ಪರಂಪರೆ ಮತ್ತು ನವೀನತೆಯ ನಡುವೆ ಸಮತೋಲನದೊಂದಿಗೆ ಬೆಳೆಯುವುದು ನಮ್ಮ ವಿಶೇಷತೆ.
0: ಮತ್ತೆ ನಿಮ್ಮ ವಿಶೇಷತೆಯ ಕುರಿತಾಗಿ ಹೇಳಿದ್ರಿ, ಇದಲ್ಲದೆ ಇನ್ನೊಂದು ವಿಷಯ ಏನು ಅಂದ್ರೆ ಚಿತ್ರಕಲಾ ಪರಿಷತ್ತಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಆದಂತಹ ಒಂದು ಸೆಪರೇಟ್ ಆದಂತಹ ಐಡೆಂಟಿಟಿ ಇದೆ, ತುಂಬಾ ಯುನೀಕ್ ಆಗಿದೆ, ಅದರ ಬಗ್ಗೆ ಹೇಳಬಹುದಾ?
1: ಕರೆಕ್ಟ್. ಈ ಐಡೆಂಟಿಟಿ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ, ನೀವು ಬೇರೆ ಶಾಲೆಗಳಲ್ಲಿ ನೋಡಿದ್ರೆ ಇಟ್ ಇಸ್ ದ ಕ್ಲಾಸ್ ರೂಮ್ ಟೀಚಿಂಗ್ ಆಗೋದು. ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳ್ಕೊಡೋದಿಲ್ಲ, ನಾವು ಅನುಭವದ ಮೂಲಕ ಅಂದ್ರೆ ಸ್ಟುಡಿಯೋ ಲೆಸನ್ಸ್ ಕಲಿಕೆ ಸಿಗುತ್ತದೆ. ಸ್ಟುಡಿಯೋನೇ ನಮಗೆ ಮೇಜರ್ಲಿ ಕ್ಲಾಸ್ ರೂಮ್ ಲೆಸನ್ಸ್ ಆಗುತ್ತೆ. ಇದಲ್ಲದೆ ಗ್ಯಾಲರಿಗಳು, ಮ್ಯೂಸಿಯಮ್ಸ್, ವರ್ಕ್ಶಾಪ್ಸ್, ಕಲಾಶಿಬಿರ, ಕಲಾವಿದರೊಂದಿಗೆ ನೇರ ಸಂವಾದ, ಇವೆಲ್ಲ ವಿದ್ಯಾರ್ಥಿಗಳ ಕಲಾತ್ಮಕ ಚಿಂತನೆಗೆ ಹೊಸ ದಿಕ್ಕು ನೀಡುತ್ತದೆ. ದಟ್ ಈಸ್ ವಾಟ್ ಮೇಕ್ಸ್ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಕರ್ನಾಟಕ ಚಿತ್ರಕಲಾ ಪರಿಷತ್ ಅಪಾರ್ಟ್ ಫ್ರಮ್ ಮೇಜರ್ ವಿಜುವಲ್ ಆರ್ಟ್ಸ್ ಕಾಲೇಜಸ್ ಇನ್ ದ ಕಂಟ್ರಿ.
0: ನಿಜ, ಇದೇ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಚಿತ್ರಕಲಾ ಪರಿಷತ್ತಿಂದ ಓದಿ ಬಂದ ವಿದ್ಯಾರ್ಥಿಗಳು ಅಂದ್ರೆ ಒಂದು ವಿಶೇಷ ಎಡ್ಜ್ ಇದ್ದೇ ಇದೆ.
1: ಹೌದು.
0: ಮತ್ತೆ ಕಲಾವಿದರೊಟ್ಟಿಗೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ ಗೋಪಾಲ್ ಕುಮಾರ್ ಅವರೇ. ಇದೀಗ ಸಾಂಸ್ಕೃತಿಕವಾಗಿ ಮತ್ತೆ ಐತಿಹಾಸಿಕವಾಗಿ ನಮ್ಮದು ಕಲೆಯ ಪರಂಪರೆ ತುಂಬಾ ಅಗಾಧವಾಗಿದೆ, ಮತ್ತೆ ಸಮಕಾಲೀನವಾಗಿ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವೆರಡರಲ್ಲೂ ಕೂಡ ಸಮನ್ವಯ ಸಾಧಿಸೋದು, ಬ್ಯಾಲೆನ್ಸ್ ತರೋದು ಹೇಗೆ ಸಾಧ್ಯ
2: ಅಂದ್ರೆ, ಭಾರತೀಯ ಶಿಲ್ಪಕಲೆ ಅಥವಾ ಚಿತ್ರಕಲೆ ಕಲಾ ಇತಿಹಾಸದೊಳಗೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಬೇರುಗಳಿಲ್ಲದೆ ಮರ ನಿಲ್ಲುವುದಿಲ್ಲ.
0: ಹೌದು.
2: ಹಾಗಾಗಿ ನಮ್ಮಲ್ಲಿ ಅಂದ್ರೆ ಪರಂಪರೆ, ಆಮೇಲೆ ಜನಪದ ಶಿಲ್ಪಗಳಾಗಲಿ, ಆಮೇಲೆ ದೇವಾಲಯ ಶಿಲ್ಪಗಳಾಗಲಿ, ಮೂರ್ತಿ ಶಿಲ್ಪಗಳಾಗಲಿ, ಆಮೇಲೆ ಚಿತ್ರಕಲೆ, ಪ್ರಿಂಟ್ ಮೇಕಿಂಗು, ಅನ್ವಯಿಕ ಕಲೆ, ಕಲಾ ಇತಿಹಾಸ, ಸೆರಾಮಿಕ್ಸು, ಆ್ಯನಿಮೇಷನ್ನು, ಇವೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ಒಬ್ಬ ಕಲಾವಿದ ಸಮಕಾಲೀನ ಕಲೆಯಲ್ಲಿ ಅಂದರೆ ವಿಜೃಂಭಣೆಯಿಂದ ತನ್ನ ಕಲಾಕೃತಿಯನ್ನು ಕಲಾಕೃತಿ ಮಾಡಬಹುದು. ಯಾಕಂತಂದ್ರೆ ಇಲ್ಲಿ ನಮಗೆ ಬೇರೆಗಳೇ ಇಂಪಾರ್ಟೆಂಟು.
0: ಹೌದು.
2: ನಮ್ಮ ಸಂಸ್ಕೃತಿ, ಭಾರತೀಯ ಇತಿಹಾಸ, ನಮ್ಮ ಸಂಸ್ಕೃತಿ ಅನ್ನೋದು ನವೀನ ಕಲೆಗೆ ಒಂದು ಒಳ್ಳೆಯ ಉತ್ತೇಜನ ಕೊಡುತ್ತೆ. ಹಾಗಾಗಿ ನಾವು ನಮ್ಮ ಬೇರುಗಳನ್ನು ಬಿಡಬಾರದು.
0: ನಿಜ.
2: ಅದಕ್ಕೋಸ್ಕರ ನಾವು ನಮ್ಮ ಬೇರುಗಳನ್ನು ಇಟ್ಕೊಂಡೆ ನಾವು ಕೆಲಸ ಮಾಡಬೇಕು.
0: ಹೌದು. ಹಳೆ ಬೇರು ಹೊಸ ಚಿಗುರು
2: ಸಮತೋಲನೆಯಿಂದ ನಾವು ಕಾಪಾಡಿಕೊಳ್ಬೇಕು. ಹಾಗಾಗಿ ಅದೊಂದು ಮುಖ್ಯವಾಗಿದೆ ನಮ್ಮ ಕಲಾ ವಲಯದಲ್ಲಿ.
0: ಹೌದು. ತುಂಬಾ ಒಳ್ಳೆಯ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀರಿ ಇಬ್ರು ಕೂಡ. ಮತ್ತೊಂದು ಹಾಡಿನ ನಂತರ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ನಮ್ಮ ಜೊತೆಯಾಗಿ ಚಿತ್ರಕಲಾ ಪರಿಷತ್ನಿಂದ ಗೋಮತಿ ಹಾಗೇನೆ ಗೋಪಾಲ್ ಕುಮಾರ್ ಅವರು ಇದ್ದಾರೆ. ನೀವು ಕೂಡ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮ ಹತ್ರ ಹಂಚ್ಕೊಳ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿ ಡಾಕ್ಟರ್ ಗೋಮತಿ ಗೌಡ ಅವರು ಇದ್ದಾರೆ, ಹಾಗೆಯೇ ಗೋಪಾಲ್ ಕಮಾರ್ ಅವರು ಇದ್ದಾರೆ. ಇವರೊಟ್ಟಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಮೇಡಮ್, ಇವತ್ತಿಗೂ ಕೂಡ ಪೋಷಕರಲ್ಲಿ ಒಂದು

0: ಭಯ ಇದ್ದೇ ಇದೆ, ಕಲೆ ಹೊಟ್ಟೆ ತುಂಬಿಸಲ್ಲ ಅಂತ. ಕಲೆ ಕರಿಯರ್ ಆಪ್ಷನ್ ಆಗೋದು ಸಾಧ್ಯ ಇದೆ ಅಂತೀರಾ?
1: ಖಂಡಿತ. ನೀವೇನೀಗ ಹೇಳ್ತಾ ಇದ್ದೀರೋ ಇದು ತುಂಬ ಹಳೆಯ ಕಲ್ಪನೆ. ಇಂದಿನ ಜಗತ್ತು ನಮಗೆಲ್ಲ ಗೊತ್ತು, ಇಟ್ಸ್ ಎ ಡಿಜಿಟಲ್ ಯುಗ ಅಂತ. ನಮ್ಮಲ್ಲಿ ಬಿ ವಿ ಎ ಡಿಗ್ರಿ ಪಡೆದವರಿಗೆ ಹೆಚ್ಚಿನ ಡಿಮ್ಯಾಂಡ್ ಮತ್ತು ಬಹಳಷ್ಟು ಅವಕಾಶಗಳಿದೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲೂ ಕೊಡುಗೆ ನೀಡ್ತಾ ಇದ್ದಾರೆ. ಕಾನ್ಸೆಪ್ಟ್ ಆರ್ಟಿಸ್ಟ್ ಆಗಿದ್ದಾರೆ, ಡಿಜಿಟಲ್ ಆರ್ಟಿಸ್ಟ್, ಆರ್ಟ್ ಡೈರೆಕ್ಟರ್ಸ್, ಬ್ರ್ಯಾಂಡಿಂಗ್ ಸ್ಪೆಷಲಿಸ್ಟ್, ಪ್ಯಾಕೇಜಿಂಗ್ ಡಿಸೈನರ್ಸ್, ಗ್ರಾಫಿಕ್ ಡಿಸೈನರ್, ಇಲ್ಲಸ್ಟ್ರೇಟರ್, ಆರ್ಟ್ ಎಡ್ಯುಕೇಟರ್, ಸ್ಕಲ್ಪ್ಟರ್, ಗ್ಯಾಲರಿ ಮ್ಯಾನೇಜರ್, ಆ್ಯನಿಮೇಟರ್, ಗೇಮಿಂಗ್ ಡಿಸೈನ್, ಮತ್ತು ಫಿಲ್ಮ್ಸ್, ಅಡ್ವರ್ಟೈಸಿಂಗ್ ಕ್ಷೇತ್ರ, ಯು ಐ ಯು ಎಕ್ಸ್, ಆರ್ಟ್ ಥೆರಪಿ, ಇಂಥ ಹಲವಾರು ಕ್ಷೇತ್ರದಲ್ಲಿ ಅವರಿಗೆ ಕೆಲಸದ ಅವಕಾಶ, ಉದ್ಯೋಗದ ಅವಕಾಶ ಬಹಳಷ್ಟು ನಾವು ಕಾಣ್ಬೋದೀಗ. ಸೊ ಹಾಗಾಗಿ ನೀವು ಹೇಳಿದ ಪ್ರಶ್ನೆ ಸುರಕ್ಷಿತವಲ್ಲ ಅನ್ನೋದು ಐ ಥಿಂಕ್ ಇಟ್ಸ್ ಎ ವೆರಿ ಓಲ್ಡ್ ನೋಷನ್. ಕರೆಕ್ಟ್ ಕರೆಕ್ಟ್.
2: ಕಲೆಯಿಂದ ನಾವು ಕಲಾವಿದನ್ನ ಬೆಳೆಸೋದಾಗ್ಲಿ, ಜೊತೆಗೆ ಜೀವನವನ್ನು ಕಲಿಸ್ತೀವಿ, ಬದುಕೋದನ್ನು ಕಲಿಸ್ತೀವಿ.
0: ಹೌದು, ಅದು ತುಂಬಾ ಮುಖ್ಯ. ಮತ್ತೆ ಕಲೆ, ಯಾವುದೇ ಒಂದು ಕಲೆ ಮನಸ್ಸನ್ನ ಪ್ರಸನ್ನಗೊಳಿಸತ್ತೆ, ಪ್ರಶಾಂತಗೊಳಿಸತ್ತೆ. ಇವತ್ತು ಬೇರೆ ಬೇರೆ ವೃತ್ತಿಯ ಕಡೆಗೆ ಹೋಗ್ಬೇಕು ಅಂತ ಇರುವಂತಹ ಮಕ್ಕಳು ಎಷ್ಟು ಸ್ಟ್ರೆಸ್ ನಲ್ಲಿದ್ದಾರೆ, ಎಷ್ಟು ಒತ್ತಡದಲ್ಲಿದ್ದಾರೆ. ನಮ್ಮ ಕಲೆಯ ಮಕ್ಕಳ ಮುಖ ನೋಡಿದ್ರೆ ಹೇಳ್ಬಿಡ್ಬಹುದು ಎಷ್ಟು ಆನಂದದಲ್ಲಿದ್ದಾರೆ, ಎಷ್ಟು ಸಂತೋಷದಲ್ಲಿದ್ದಾರೆ ಅಂತ. ಕೊನೆಗೂ ಬದುಕಿಗೆ ಬೇಕಾಗಿರೋದು ಸಂತೋಷ, ನೆಮ್ಮದಿ. ಆ ಕಾರಣಕ್ಕಾಗಿ ಕೂಡ ಚಿತ್ರಕಲೆಯಲ್ಲಿ ಅಥವಾ ಫೈನ್ ಆರ್ಟ್ಸ್ ಅಲ್ಲಿ ಮುಂದುವರಿತೀವಿ ಅಂತಂದ್ರೆ ಪೋಷಕರು ಅವ್ರಿಗೆ ಉತ್ತೇಜನ ಕೊಡಬೇಕು ಅಂತ ಅನ್ಸುತ್ತೆ. ಮತ್ತೆ ಮೇಡಮ್, ಇನ್ನೊಂದು ಮಾತಿದೆ, ಏನಂದ್ರೆ ಪ್ರತಿಭೆ ಅನ್ನೋದು ತಾನಾಗಿಯೇ ಹುಟ್ಟಬೇಕು ಅಂತ, ಅದನ್ನ ಯಾರು ಕಲ್ಸಕ್ಕಾಗಲ್ಲ ಅಂತ. ಇದು ಚಿತ್ರಕಲೆಗೂ ಫೈನ್ ಆರ್ಟ್ಸ್ಗೂ ಸಂಬಂಧಪಡತ್ತ ಈ ಮಾತು?
1: ಖಂಡಿತ. ಯಾಕಂದ್ರೆ ಪ್ರತಿ ವ್ಯಕ್ತಿಯಲ್ಲೂ ನಾವು ಸೃಜನಶೀಲತೆಯನ್ನು ನೋಡ್ತೇವೆ, ಅದಿರುತ್ತೆ ಅಲ್ವಾ? ಬಿಕಾಸ್ ಎವ್ರಿಬಡಿ ಇಸ್ ಬಾರ್ನ್ ವಿತ್ ಅನ್ ಐಡಿಯಾ, ರೈಟ್? ಸೊ ನಮ್ಮ ಶಿಕ್ಷಕರ ಕೆಲಸ ಏನಂತಂದ್ರೆ ಇದನ್ನ ನಾವು ಹೊರತೆಗೆದು ಬೆಳೆಸಿ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಸಾಮಾನ್ಯ ವಿದ್ಯಾರ್ಥಿಯೂ ಅದ್ಭುತ ಕಲಾವಿದನಾಗಬಹುದು. ಬಿಕಾಸ್ ನಮ್ಮ ವಿದ್ಯಾರ್ಥಿಗಳು, ನಾನು ಹೇಳ್ದಂಗೆ ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ನೀವು ಕಾರ್ಪೊರೇಟ್ ಸೆಕ್ಟರ್ ಕೂಡ ನೋಡ್ಬೋದು, ಅದರಲ್ಲಿ ಡಿಸೈನ್ ಯೂನಿಟ್ ಅಂತ ಇರುತ್ತೆ. ಬರೀ ಕಾರ್ಪೊರೇಟ್ ಇಂಡಸ್ಟ್ರಿ ಅಲ್ಲ, ಹಾಸ್ಪಿಟಲ್ಸ್ ಆಗಿರ್ಬೋದು, ಅಡ್ವರ್ಟೈಸಿಂಗ್ ಫಿಲ್ಮ್ಸ್ ಆಗಿರ್ಬೋದು, ಅಲ್ಲಿ ನಮ್ಮ ಆರ್ಟಿಸ್ಟ್ಗಳ ಡಿಮ್ಯಾಂಡು ಬಹಳಷ್ಟಿದೆ, ಈಗಲೂ ಬಹಳಷ್ಟಿದೆ.
0: ಸೊ ಖಂಡಿತ ಕಲಿಸಬಹುದು ಅಂತ ಹೇಳ್ತೀರಾ? ಕಲೆಯನ್ನ ಕಲಿಸಬಹುದು
1: ಖಂಡಿತ.
0: ಅಂದ್ರೆ ಕಲಿಯುವಂತಹ ಆಸಕ್ತಿ ಇದ್ರೆ ಅವರಲ್ಲಿ ಇಲ್ಲದೆ ಇರುವಂತ ಯಾವುದೋ ಒಂದ ಖಂಡಿತ ಅವ್ರು ಹುಡುಕೊಂಡು ಬಂದಿರಲ್ಲ. ಅವರಿಗೆ ಚಿತ್ರಕಲೆಯ ಬಗ್ಗೆ ಅಥವಾ ಶಿಲ್ಪಕಲೆಯ ಕುರಿತಾಗಿ ಅಪಾರವಾದಂತಹ ಆಸಕ್ತಿ ಇರೋದ್ರಿಂದಲೇ ಅವರು 4 ವರ್ಷ ಕಲಿಯೋದಕ್ಕೆ ಅಥವಾ 2 ವರ್ಷ ಕಲಿಯೋದಕ್ಕೆ ನಿಮ್ಮಲ್ಲಿಗೆ ಬರ್ತಾರೆ. ಹಾಗಿರ್ಬೇಕಾದ್ರೆ ಅವರಲ್ಲಿ ಖಂಡಿತ ಒಂದು ಪ್ರತಿಭೆ ಇದ್ದೇ ಇರುತ್ತೆ, ನೀವು ಕಲಿಸಿದಾಗ ಅದು ಇನ್ನಷ್ಟು ಪ್ರಕಾಶಿಸುತ್ತೆ ಅಂತ ಹೇಳ್ಬೋದು. ಸರ್, ಇನ್ನೊಂದು ಪ್ರಶ್ನೆ ಮನಸ್ಸಿಗೆ ಬಂತು. ಕಲೆ ನಮ್ಮನ್ನ ಸಮಾಧಾನಗೊಳಿಸಬೇಕು ಅಂತ ಹೇಳ್ತೀವಿ, ನಿಜಕ್ಕೂ ಕಲೆಗೆ ಮನಸ್ಸನ್ನ ಪ್ರಸನ್ನಗೊಳಿಸುವಂತಹ ಶಕ್ತಿ ಇದೆಯಾ? ಥೆರಪಿ ಆಗಿ ಕೆಲಸ ಮಾಡುತ್ತೆ ಆರ್ಟ್ ಅನ್ನೋದು?
2: ಹೌದು, ಯಾಕಂತಂದ್ರೆ ಈಗ ಒಬ್ಬ ಕಲಾವಿದ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಕಲೆಯೊಳಗಡೆ ಧ್ಯಾನಸ್ಥ ಸ್ಥಿತಿಗೆ ಹೋದಾಗ, ಅಂದ್ರೆ ಕಲೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಏನು ಹೇಳ್ತೀವಿ ನಾವು, ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡ್ತಾ ಹೋದಾಗ ಅದು ಧ್ಯಾನಸ್ಥ ಸ್ಥಿತಿಗೆ ಹೋಗ್ತಾನೆ. ನಾವು ಕುತ್ಕೊಂಡು ಧ್ಯಾನ ಮಾಡ್ಬೇಕಂತ ಏನಿಲ್ಲ. ಹಾಗಾಗಿ ಅಂದ್ರೆ ನಾವು ನಮ್ಮ ಮನಸ್ಸನ್ನು ಎಷ್ಟು ಪ್ರಸನ್ನತೆ ಗೊಳಿಸ್ತೀವಿ, ಹಾಗಾಗಿ ಅಂದ್ರೆ ಇಲ್ಲಿ ಏನಂತಂದ್ರೆ ಎಲ್ಲಿ ಸೆನ್ಸಿಟಿವಿಟಿ ಇರುತ್ತೆ ಅಲ್ಲಿ ಸೃಜನಶೀಲತೆ ಇರುತ್ತೆ, ಅಂದ್ರೆ ಕಲೆ ಇರುತ್ತೆ.
0: ಹೌದು,
2: ಆಟೋಮೆಟಿಕ್ ಆಗಿ ಕ್ರಿಯೇಟಿವಿಟಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ, ಒಬ್ಬ ಮಾನಸಿಕವಾಗಿ ಏನಾದರೂ ಬಳಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯೂ ಕೂಡ ಕಲೆಯಿಂದ ಪಕ್ಕ 100% ಅವರು ಒಳ್ಳೆ ಮನುಷ್ಯನಾಗಬಹುದು, ಕಲಾವಿದನಾಗಬಹುದು. ಹಾಗಾಗಿ ಕಲೆಗೆ ಅದ್ಭುತವಾದಂತ ಶಕ್ತಿ ಇದೆ.
0: ನಿಜ ನಿಜ. ಹಾಗಾಗಿಯೇ ಆರ್ಟ್ ಥೆರಪಿ, ಕಲರ್ ಥೆರಪಿ, ಮ್ಯೂಸಿಕ್ ಥೆರಪಿ ಇದನ್ನೆಲ್ಲ ಇವಾಗ ಕೇಳ್ತಾ ಇದ್ದೀವಿ. ಎಷ್ಟೋ ತುಂಬಾ ಗಂಭೀರವಾದಂತಹ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗೆ ಅವ್ರಿಗೆ ಏನ್ ಡ್ರಾಯಿಂಗ್ ಗೊತ್ತಿಲ್ಲದಿದ್ರು ಪರವಾಗಿಲ್ಲ, ದಿನಾ ಒಂದ್ 1/2 ಗಂಟೆ ಕುತ್ಕೊಂಡು ಸುಮ್ನೆ ಬಣ್ಣ ತುಂಬೋ ಕೆಲಸ ಮಾಡಿ ಅಂತ ಹೇಳ್ತಾ ಇದಾರೆ ಡಾಕ್ಟರ್ಸ್. ಅಂದ್ರೆ ಮನಸ್ಸನ್ನ ಅಷ್ಟು ಪ್ರಶಾಂತಗೊಳಿಸುತ್ತೆ, ನಿರಾಳಗೊಳಿಸುತ್ತೆ ಅಂತ. ನಿಮ್ ಜೊತೆಗಿನ ಮಾತುಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮುಂದುವರಿತಾ ಇದೆ. ಖಂಡಿತ ಮುಂದೆ ಮತ್ತಷ್ಟು ವಿಷಯಗಳ ಕುರಿತು ಮಾತಾಡೋಣ ಒಂದು ಹಾಡಿನ ನಂತರ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿರುವಂತಹ ಡಾಕ್ಟರ್ ಗೋಮತಿ ಗೌಡ ಹಾಗೆಯೇ ಗೋಪಾಲ್ ಕಮ್ಮಾರ್ ಅವರೊಂದಿಗಿನ ಮಾತುಕತೆಯನ್ನು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಬ್ಯಾಂಗ್ಳೂರ್ ಬಾಯ್ಸ್ ಕಾರ್ಯಕ್ರಮದಲ್ಲಿ, ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮೇಡಮ್, ಇವಾಗ ಬೆಂಗಳೂರು ಅನ್ನೋದು ಟೆಕ್ನಾಲಜಿ ಹಬ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯ. ಇಲ್ಲಿ ಕಲೆಗೆ ಎಷ್ಟು ಜಾಗ ಇದೆ.
2: ಓಕೆ, ನಮ್ಮ ಬೆಂಗಳೂರು ತುಂಬ ಜೀವಂತವಾದ ಕಲಾನಗರಿ, ಎಲ್ಲರೂ ಒಪ್ಕೊಳ್ತಾರೆ ಅಂತ ಕಾಣ್ತದೆ ಈ ಒಂದು ಸ್ಟೇಟ್ಮೆಂಟ್ನ. ಇಲ್ಲಿ ಆರ್ಟ್ ಗ್ಯಾಲರಿಗಳು, ಇಂಡಿಪೆಂಡೆಂಟ್ ಆರ್ಟ್ ಸ್ಪೇಸಸ್, ಸ್ಟ್ರೀಟ್ ಆರ್ಟ್, ಕಲಾ ಉತ್ಸವಗಳು, ಆರ್ಟ್ ಫೇರ್ಸ್, ಬಹಳ ಚಟುವಟಿಕೆಗಳು ನಡೆಯುತ್ತವೆ ಆ್ಯಂಡ್ ನಡೀತಾ ಇದೆ ಕೂಡ. ಟೆಕ್ನಾಲಜಿ ಮತ್ತು ಕಲೆ ಇಲ್ಲಿ ಒಟ್ಟಾಗಿ ಸಾಗ್ತಾ ಇದೆ. ಸೊ ದಟ್ ಈಸ್ ದ ಡೆವಲಪ್ಮೆಂಟ್ ದಟ್ ವಿ ಸಿ ಇನ್ ಟುಡೇಸ್ ಬ್ಯಾಂಗ್ಳೂರ್ ಸಿಟಿ.
1: ಓಕೆ, ಮತ್ತೆ ಬ್ಯಾಂಗ್ಳೂರ್ ಅಂದ್ರೆ ಯೂತ್ ಬರ್ತಾರೆ ನಮಗೆ, ಎಲ್ಲ ಕಡೆ ಯುವಜನತೆ ಕಾಣಿಸುತ್ತೆ ಇಲ್ಲಿ.
2: ಹೌದು,
1: ಇವತ್ತಿನ ಯುವಕರಿಗೆ ಯಾವ ಬಗೆಯ ಆರ್ಟ್ ಇಷ್ಟ ಆಗ್ತಾ ಇದೆ, ಯಾವ್ದನ್ನ ಅವ್ರು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ?
2: ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಸೊ ಈಗಿನ ಯೂತ್ಗೆ ಪರಿಸರ, ಎವ್ರಿಬಡಿ ಇಸ್ ಟುವರ್ಡ್ಸ್ ನೇಚರ್. ಅದಾದ ನಂತರ ಮಹಿಳಾ ಹಕ್ಕುಗಳು, ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಫಾರ್ ಆಲ್ ದ ಆರ್ಟಿಸ್ಟ್ಸ್. ಮಾನಸಿಕ ಆರೋಗ್ಯ, ನಗರ ಜೀವನ, ಡಿಜಿಟಲ್ ಸಂಸ್ಕೃತಿ, ಇಂತಹ ಬಹಳಷ್ಟು ಕಂಟೆಂಪ್ರರಿ ವಿಷಯಗಳ ಜೊತೆ ತಮ್ಮ ವೈಯಕ್ತಿಕ ಅನುಭವಗಳನ್ನು ಕಲೆಯಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ನಮ್ಮ ಸ್ಪೆಕ್ಟೇಟರ್ಸ್ ಆಗಿರ್ಬೋದು, ಇದನ್ನೇ ಅವರು ಬಯಸ್ತಾರೆ ಕೂಡ.
1: ಓಕೆ, ನಮಗೆ ಟ್ರೆಂಡ್ ಗೊತ್ತಿರಲ್ಲ, ಆದರೆ ನಿಮ್ಮಂಥವ್ರ ಜೊತೆ ಮಾತಾಡಿದಾಗ ಇವತ್ತಿನ ಟ್ರೆಂಡ್ ಏನಿದೆ ಅಂತ ಅರ್ಥ ಆಗುತ್ತೆ. ಯಾಕೆಂದರೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳನ್ನ ನೋಡ್ತೀರಿ ನೀವು, ಎಷ್ಟೋ ಜನ ಕಲಾವಿದರನ್ನ ಭೇಟಿಯಾಗ್ತೀರಿ. ಅದೇ ಕಾರಣಕ್ಕಾಗಿ ಚಿತ್ರಕಲಾ ಮಹಾವಿದ್ಯಾಲಯ ಅಂತ ಹೇಳ್ತೀವಿ ನಾವು, ಕರ್ನಾಟಕ ಚಿತ್ರಕಲಾ ಪರಿಷತ್ನ. ಅಲ್ಲಿ ಶಿಲ್ಪಿಯಾಗಿ, ಹೆಚ್ ಓ ಡಿ ಆಗಿ ಗುರುತಿಸ್ಕೊಂಡಿರುವಂತಹ ಗೋಪಾಲ್ ಕಮ್ಮಾರ್ ಅವರೇ, ನಿಮ್ಮ ಹತ್ರ ಯಾವುದಾದ್ರೂ ಒಂದು ಸಕ್ಸಸ್ಫುಲ್ ಸ್ಟೋರಿ ಇದೆಯಾ, ಒಂದು ವಿದ್ಯಾರ್ಥಿಯ

0: ಎಷ್ಟೋ ಗಾಥೆ ಯಾವ್ದನ್ನಾದ್ರೂ ಹಂಚ್ಕೋಬಹುದಾ ನೀವು?
1: ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ ಕಾಲೇಜ್ ಆಫ್ ಫೈನ್ ಆರ್ಟ್ ಅಂದರೆ ಕಲಾ ವಿದ್ಯಾಲಯದಿಂದ ಸಾಕಷ್ಟು ಜನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವರಿದ್ದಾರೆ. ಅದರಲ್ಲಿ ಅಂದರೆ ತಮ್ಮ ಸೃಜನಶೀಲತೆಯನ್ನು ಮುಂದುವರಿಸಿಕೊಂಡು ಕಲಾ ವಲಯದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದ್ದಾರೆ. ಉದಾಹರಣೆಯಾಗಿ ನಾವು ಸುರೇಶ್ ಜಯರಾಮ್ ಅಂತ ಹೇಳ್ಬೋದು, ರವಿಕುಮಾರ್ ಕಾಶಿ ಅಂತ ಹೇಳ್ಬೋದು, ಆಮೇಲೆ ರಂಜಿನಿ ಶೆಟ್ಟರ್ ಅಂತ, ಆಮೇಲೆ ಎಮ್ ಎಸ್ ಉಮೇಶ್ ಅಂತ, ಆಮೇಲೆ ರಾಘವೇಂದ್ರ ಹೆಗಡೆ ಅಂತ, ಆಮೇಲೆ ಗೌರೀಶ್ ಅಂತ. ನೋಡಿ ಈಗ ಅಂದರೆ ಇವತ್ತಿನ ಬೆಂಗಳೂರು ನಗರದಲ್ಲಿ ಇನ್ಫೋಸಿಸಲ್ಲಿ ಯೂಸರ್ ಎಕ್ಸ್ಪೀರಿಯೆನ್ಸ್ ಡಿಸೈನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಸಾಕಷ್ಟು ಅಂದರೆ ಗ್ರಾಮೀಣ ರೀತಿಯಿಂದ ಬಂದು ಆಮೇಲೆ ಇವತ್ತು ನಗರದಲ್ಲಿ ಇದ್ಕೊಂಡು ಸೃಜನಶೀಲತೆಯನ್ನು ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಅದನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಚಂದ್ರಶೇಖರ್ GM ಅಂತ ಪರ್ಗೋಲಾ ಡಿಸೈನ್ ಕಂಪ್ನಿ ಅವರು ಓನಾಗಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯತೀಶ್ ಶೆಟ್ಟಿಗಾರ್ ಅಂತ ಸ್ವತಃ ಕಾರ್ಟೂನಿಸ್ಟ್ ಆಗಿ ಆಮೇಲೆ ಬ್ರ್ಯಾಂಡ್ ಕಮ್ಯುನಿಕೇಷನ್ ಡಿಸೈನರ್ ಆಗಿ ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಆಮೇಲೆ ರಾಜ್ ಸಿಂಹ ಅಂತ ಇದ್ದಾರೆ, ಇನ್ಫೋಸಿಸ್ನಲ್ಲಿ ಭಾಳ ದೊಡ್ಡ ಡಿಸೈನರ್ ಆಗಿ ಭಾಳ ವರ್ಷಗಳಿಂದ ಕೆಲಸ ಮಾಡ್ಕೊತಾ ಬಂದಿದ್ದಾರೆ. ಹಾಗಾಗಿ ನಮ್ಮಲ್ಲಿ ನೋಡಿ, ನಮ್ಮ ಈಗ MG ರೋಡಲ್ಲಿ ಒಂದು ಸ್ಕಲ್ಪ್ಚರ್ ಇದೆ, ಯೂಸುಫ್ ಅರಕ್ಕಲ್ ಅಂತ ಅವ್ರ ಹೆಸರು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿ ಇವತ್ತು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಕಲಾಕೃತಿಗಳು ನಮ್ಮೊಂದಿಗೆ ಇದ್ದಾವೆ. ಹಾಗಾಗಿ ನಮ್ಮ ಕಲಾ ಕಾಲೇಜಿಂದ ಕಲಾ ವಿದ್ಯಾಲಯದಿಂದ ಸಾಕಷ್ಟು ಜನ ಈ ಥರದ ಹೆಸರು ಮಾಡಿರ್ತಕ್ಕಂಥ ಕಲಾವಿದರಿದ್ದಾರೆ. ಹಾಗಾಗಿ ನಮ್ಮ ಅಂದರೆ ಕಲೆಯನ್ನೇ ಉಳಿಸೋದು, ಕಲೆ ಉಳಿಯೋದು. ಹಾಗಾಗಿ ನಮ್ಮ ಕಲಾ ಕಾಲೇಜು ಭಾಳ ಮುಂಚೂಣಿಯಲ್ಲಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ನಿಜ, ಕಲೆಗೆ ಸಾವಿಲ್ಲ, ಕಲಾವಿದನಿಗಿರಬಹುದು ಅಲ್ವಾ? ಮತ್ತೆ ಇವತ್ತಿನ ಸಾಮಾನ್ಯ ಜನರು, ಸಾಮಾನ್ಯ ನಾಗರಿಕರು ಕಲೆಯ ಜೊತೆ ಹೇಗೆ ಕನೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅದಕ್ಕೆ ಏನಾದರೂ ವಿಧಾನ ಇದೆಯಾ?
1: ಮೇಡಮ್, ನೀವು ಹೇಳಿದ ಒಳ್ಳೆ ಕ್ವಶನ್, ಕೇಳಿದ ಒಂದು ಪ್ರಶ್ನೆ. ಏನಾಗಿದೆ ಅಂದರೆ ಇವತ್ತಿನ ಜನಜೀವನದೊಳಗೆ ಜನ ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಮಾಧ್ಯಮದೊಳಗೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಸಾಮಾನ್ಯ ಜನರನ್ನು ಕೂಡ ನಾವು ನಮ್ಮ ಕಲೆಗೆ ಆಕರ್ಷಣೆ ಮಾಡ್ತಕ್ಕಂಥ ಒಂದು ರೀತಿ ಏನಪ್ಪ ಅಂತಂದರೆ, ನಮ್ಮಲ್ಲಿ ನಮ್ಮ ಸಂಸ್ಥೆಯಿಂದ ಕರ್ನಾಟಕ ಚಿತ್ರಕಲಾ ಪರಿಷತ್ ಕಾಲೇಜ್ ಆಫ್ ಫೈನ್ ಆರ್ಟ್ ಇಂದ ಚಿತ್ರಸಂತೆ ಅಂತ ಮಾಡ್ತೀವಿ ನಾವು ಪ್ರತಿ ವರ್ಷ.
0: ಹೌದು,
1: ಹಾಗಾಗಿ ನಾವು ಸಾಮಾನ್ಯ ಜನರು ಕೂಡ ಒಂದು ದಿವಸ ಇರುತ್ತೆ ಅದು, ಅಂದರೆ ಪ್ರತಿ ವರ್ಷ ಜನವರಿ ಮೊದಲನೇ ವಾರ ರವಿವಾರ ಇರುತ್ತೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಇರುತ್ತೆ. ಅಲ್ಲೇನಾಗುತ್ತೆ, ಲಕ್ಷಾಂತರ ಜನ ಓಡಾಡ್ತಾರೆ, ಆಮೇಲೆ ಸಾಕಷ್ಟು ಕೋಟಿಗಟ್ಟಲೆ ದುಡ್ಡು ಇದಾಗುತ್ತೆ, ಏನು ಟರ್ನ್ಓವರ್ ಆಗುತ್ತೆ, ಒಂದು 4-5 ಕೋಟಿ ಸೇಲ್ ಆಗಬಹುದು. ಸಾಮಾನ್ಯನೂ ಕೂಡ ಅಲ್ಲಿ ಕಲಾಕೃತಿಗಳನ್ನು ತಗೋಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥೆಯಿಂದ ಮಾಡಿರ್ತಕ್ಕಂಥ ಒಂದು ಕಲಾ ಯಾತ್ರೆ, ಅದು ಕಲಾ ಜಾತ್ರೆ ಅದು.
0: ನಿಜ ನಿಜ.
1: ಹಾಗಾಗಿ ನಾವು ಸಾಮಾನ್ಯನೂ ಕೂಡ
0: ಕಲೆಯನ್ನ ಪ್ರೀತಿಸೋರ್ಗೆ, ಫೋಟೋಗ್ರಫಿ ಮಾಡೋರ್ಗೆ, ಅವರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಚಿತ್ರಸಂತೆಯನ್ನ.
1: ಹೌದು, ಹಾಗಾಗಿ ಅದು ಸಾಮಾನ್ಯರಿಗೂ ತಲುಪ್ತಾ ಇದೆ, ಅದು ನಮಗೊಂದು ಖುಷಿ ಇದೆ ನಮ್ಮ ಸಂಸ್ಥೆಯಿಂದ ಮಾಡ್ತಕ್ಕಂಥದ್ದಂತ.
0: ನಿಜ, ತುಂಬಾ ಚಂದದ ಮಾತುಗಳನ್ನ ಆಡಿದ್ರಿ, ಹಾಗೆ ಸಾಕಷ್ಟು ವಿಷಯ ಸಿಗ್ತಾ ಇದೆ ನಿಮ್ ಜೊತೆ ಮಾತಾಡ್ತಾ. ಒಂದು ಹಾಡಿನ ನಂತರ ಮತ್ತೆ ಮಾತು ಮುಂದುವರಿಸೋಣ.

0: ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಾ. ಬ್ಯಾಂಗ್ಳೂರ್ ಯೂತ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಇದೀಗ ಗೋಪಾಲ್ ಕಮ್ಮಾರ್ ಅವರು ಇದ್ದಾರೆ. ಸರ್, ಇವತ್ತಿನ ತಂತ್ರಜ್ಞಾನ ಏನಿದೆ ಅದು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ತನ್ನ ಕಬಂತ ಬಾಹುಗಳನ್ನ ಚಾಚಿಬಿಟ್ಟಿದೆ. ಕಲೆ ಕೂಡ ಹೊರತಲ್ಲ. ಹಾಗಿರಬೇಕಾದ್ರೆ ಈ ಒಂದು ಲಲಿತ ಕಲೆಯನ್ನ ಟೆಕ್ನಾಲಜಿ ಹೇಗೆ ಆಳ್ತಾ ಇದೆ, ಹೇಗೆ ಬದಲಾಯಿಸ್ತಾ ಇದೆ
1: ನೋಡಿ. ಇವತ್ತು ನಾವು ಅಂದ್ರೆ ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಏನು ಕಲಿಸ್ತಾ ಇದ್ದೀವಿ ಅದು ಕೂಡ, ಜೊತೆಗೆ ಇವತ್ತು ಅಂದ್ರೆ ಟ್ಯಾಬ್ಲೆಟ್ ಇಂದ ಆಮೇಲೆ ಸಿಸ್ಟಮ್ ಇಂದ ನಾವೇನು ಈಗ ಕಂಪ್ಯೂಟರ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಈ ಥರದಿಂದ ಕಲೆಯನ್ನು ಮಾಡ್ತಾ ಇದ್ದಾರೆ. ಡಿಜಿಟಲ್ ಆರ್ಟ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ 3D ಮಾಡೆಲಿಂಗ್ ಮಾಡ್ತಾ ಇದ್ದಾರೆ. ಅದು ನಾವೇನು ಈಗ ಜಿಬ್ರಷ್ ಅಂತ ಹೇಳ್ತೀವಿ, ಆಮೇಲೆ ಮಾಯಾ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಆಮೇಲೆ 3D ಮ್ಯಾಕ್ಸ್ ಅಂತ ಹೇಳ್ತೀವಿ. ಇದೇ ಥರದ್ದು ಬೇರೆ ಬೇರೆ ಟೆಕ್ನಾಲಜಿ ಇಟ್ಟುಕೊಂಡು ಅಂದ್ ಸಾಫ್ಟ್ವೇರ್ಸ್ ಇಟ್ಟುಕೊಂಡು ಕಲೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಮೂಲತಃ ಸಾಂಪ್ರದಾಯಿಕ ಇರ್ತಕ್ಕಂಥ ಏನು ಕಲೆಯನ್ನು ಕಲಿತಾರೆ ಅಂದರೆ ಹ್ಯಾಂಡ್ವರ್ಕ್ ನಾವೇನು ಗಟ್ಟಿಗೊಳಿಸ್ಕೊತೀವಿ, ನಾವು ಅಲ್ಲಿ ಕೆಲಸ ಮಾಡ್ಬೋದು. ಯಾಕಂದ್ರೆ ನೆರಳು ಬೆಳಕಿನ ಆಟ ನಾವು ಇಲ್ಲಿ ಡೈರೆಕ್ಟ್ 3D ವರ್ಕ್ ಮಾಡಿರ್ತೀವಿ. ಅಂದರೆ ಎಲ್ಲ ಆಯಾಮದಿಂದನೂ ಕೆಲಸ ಮಾಡಿರ್ತೀವಿ ನಾವು ಇಲ್ಲಿ. ಅಲ್ಲಿ ಡಿಜಿಟಲ್ ಒಳಗೆ ಈಸಿ ಆಗುತ್ತೆ, ಅವ್ರಿಗೆ ಡಿಜಿಟಲ್ ಒಳಗೆ ಅಂದರೆ ಭಾಳ ಈಸಿಯಾಗಿ ಕೆಲಸ ಮಾಡಬಹುದು. ಹಾಗಾಗಿ ನಮ್ಮ ಹುಡುಗರು ಈ ಮಾಧ್ಯಮಗಳನ್ನು ಬಳಸಿಕೊಂಡು ಇವತ್ತಿನ AI ಅಂತ ಏನು ಹೇಳ್ತೀವಿ ಅದನ್ನು ಬಳಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅಲ್ಟಿಮೇಟ್ ಆಗಿ ಏನಪ್ಪ ಅಂತಂದ್ರೆ ಕಲಾವಿದನ ಕೈ ಕೆಲಸನೇ ಮುಖ್ಯ, ಅಲ್ಲಿ ಸೃಜನಶೀಲತೆನೇ ಮುಖ್ಯ.
0: ಮತ್ತೆ ಇವತ್ತಿನ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಪಾರಂಪರಿಕ ಕಲೆಯ ಜೊತೆಗೆ ಈ ಟೆಕ್ನಾಲಜಿ

0: ಮತ್ತೆ ಅದಕ್ಕೆ ಸಮರ್ಥರಿದ್ದಾರೆ ಕೂಡ ಅಂತ ಹೇಳ್ತೀರಿ. ಅಂದ್ರೆ ಪರಂಪರೆಯನ್ನ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ತಂತ್ರಜ್ಞಾನದ ಒಂದು ಬೆನಿಫಿಟ್ ನು ಕೂಡ ಪಡೆಯೋದಕ್ಕೆ ಬೇಕಾದಂತಹ ಕೌಶಲ್ಯ ಕೂಡ ಇವತ್ತಿನ ಮಕ್ಕಳಲ್ಲಿ ಇದೆ ಅಂತ ಹೇಳ್ತಿದ್ದೀರ. ಮತ್ತೆ ಇವತ್ತಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ವೇದಿಕೆಯನ್ನ ಕೊಟ್ಟಿದೆ. ಕಲೆಯನ್ನ ಅದು ಹೇಗೆ ಅಭಿವೃದ್ಧಿ ಪಡಿಸೋದಕ್ಕೆ ಮತ್ತೆ ಕಲೆಯನ್ನ ಜನರ ತಕೊಂಡೊಯ್ಯೋದಕ್ಕೆ ಅದು ಅನುಕೂಲ ಮಾಡಿಕೊಡ್ತಾ ಇದೆ?
1: ಇವತ್ತೇನಾಗಿದೆ ನೋಡಿ, ಒಂದು ಅಂದ್ರೆ ಒಂದು ಮಾಧ್ಯಮ ಅಂದ್ರೆ ಒಂದು ಸಾಮಾನ್ಯ ಈಗ ಮಕ್ಕಳಿಗೆ ಇನ್ಸ್ಟಾಗ್ರಾಮ್ ಅಂತಿದೆ, ಆಮೇಲೆ ಯೂಟ್ಯೂಬ್ ಇದೆ, ಆಮೇಲೆ ಫೇಸ್ಬುಕ್ ಇದೆ, ಹಂಗೆ ಬೇರೆ ಬೇರೆ ಮಾಧ್ಯಮಗಳಿದ್ದವು. ಅಂದರೆ ಈಗ ನಾವೇನು ಈಗ ಗೂಗಲ್ ಇದರೊಳಗೆ ಸಾಕಷ್ಟು ಅಂದರೆ ಒಬ್ಬ ಕಲಾವಿದನಿಗೆ ಅದು ಪ್ಲಾಟ್ಫಾರ್ಮ್ ಆಗಿದೆ, ಅದೊಂದು ಮಾಧ್ಯಮ ತಮ್ಮ ಕಲಾಕೃತಿಗಳನ್ನು ತೋರಿಸಿ ಅಂದರೆ ಬೇರೆ ಆರ್ಡರ್ ತಗೊಳ್ಳೋದಾಗಲಿ ಆರ್ಡರ್ ಕೊಡೋದಾಗಲಿ ಆಮೇಲೆ ಕಲೆಯನ್ನು ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಾಗಲಿ ಈ ತಂತ್ರಜ್ಞಾನ ಬಹಳ ಮುಖ್ಯವಾಗಿ ಅವ್ರು ಕೆಲಸ ಮಾಡ್ತಾ ಇದೆ. ಕಲಾವಿದನಿಗೆ ಈ ಥರದ ಅವಕಾಶಗಳು ಒಳ್ಳೆಯದು. ಸೋಷಿಯಲ್ ಮೀಡಿಯಾ ಒಳಗೆ ಯೂಸ್ ಮಾಡ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ಒಳಗೆ ಪೋಸ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಇದೆ ಅದರಲ್ಲಿ.
0: ಹೌದು, ಮತ್ತೆ ಕಲಾವಿದರು ಕನೆಕ್ಟ್ ಆಗೋಕ್ಕೂ ಕೂಡ ಅವಕಾಶ ಆಗ್ತಾ ಇದೆ. ಬೆಂಗಳೂರಲ್ಲಿ ಕೂತಿರುವಂತಹ ಕಲಾವಿದ ಮತ್ತಿನೆಲ್ಲೋ ದೂರದ ಗುಜರಾತ್ನಲ್ಲೋ ಅಥವಾ ಕಲ್ಕತ್ತಾದಲ್ಲೋ ಕೂತಿರುವಂತಹ ಕಲಾವಿದನ ಜೊತೆಗೆ ಕನೆಕ್ಟ್ ಆಗಬಹುದು, ಇಬ್ರು ಸೇರಿ ಮಾತಾಡ್ತಾ ಸಂವಾದಿಸಬಹುದು, ಕಲೆಯ ಮೂಲಕವೇ ಸಂವಾದಿಸೋಕೆ ಅವಕಾಶ ಇದೆ. ಮತ್ತೆ ತುಂಬಾ ಜನರನ್ನ ತಲುಪ್ತಾ ಇದೆ ಇವಾಗ. ಸಾಮಾನ್ಯರಿಗೂ ಕೂಡ ಕಲೆ ತಲುಪೋದು ಈ ಸೋಷಿಯಲ್ ಮೀಡಿಯಾದಿಂದಲೇ ಅಂತ ಹೇಳಬಹುದು. ಅವರಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ಕಲೆಯ ಕುರಿತಾಗಿ ಆಸಕ್ತಿಯ ಮೊಳಕೆ ಇರಬಹುದು, ಅದನ್ನ ಹೆಮ್ಮರ ಮಾಡೋದ್ರಲ್ಲಿ ಈ ಸೋಷಿಯಲ್ ಮೀಡಿಯಾಗಳ ಪಾತ್ರ ಕೂಡ ತುಂಬಾ ದೊಡ್ಡದಿದೆ. ಬೇರೆ ಬೇರೆ ಕಲಾವಿದರು, ಬೇರೆ ಬೇರೆ ಕಲೆಯ ಸ್ವರೂಪ ಅವನ್ನೆಲ್ಲ ಕೂಡ ಅರ್ಥಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ ಜೊತೆ ಮಾತಾಡ್ತಾ ಸಮಯ ಹೋಗೋದು ಗೊತ್ತಾಗ್ತಾ ಇಲ್ಲ. ಮತ್ತೊಂದು ಹಾಡನ್ನ ಕೇಳ್ತಾ ಮಾತುಕತೆ ಮುಂದುವರಿಸೋಣ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ. ಬ್ಯಾಂಗ್ಳೂರ್ ಯೋಧ್ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಿಂದ ನಮ್ಮ ಜೊತೆಯಾಗಿ ಡಾಕ್ಟರ್ ಗೋಮತಿ ಗೌಡ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದೀಗ ಹೊಸ ಅಕಾಡೆಮಿಕ್ ಇಯರ್ ಇನ್ನೇನು ಶುರು ಆಗೋದ್ರಲ್ಲಿದೆ, ಜೂನಿಂದ ಬಹುಶಃ ಶುರು ಆಗುತ್ತೆ ಅಂತ ಅನಿಸುತ್ತೆ. ಯಾವುದೆಲ್ಲ ಎಕ್ಸೈಟಿಂಗ್ ಡೆವಲಪ್ಮೆಂಟ್ಗಳು ನಡೀತಾ ಇದೆ ಮತ್ತು ಏನೆಲ್ಲ ಪ್ಲಾನ್ಸ್ ಇದೆ ನಿಮ್ಮ ಒಂದು ಕಾಲೇಜ್ ಯೂನಿವರ್ಸಿಟಿಯಲ್ಲಿ?
2: ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ವೆಶನ್. ಯಾಕಂದರೆ ಬಹಳಷ್ಟು ವರ್ಕ್ಶಾಪ್ಗಳನ್ನ ಈ ಸತಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ಅದಲ್ಲದೆ ಇಂಟರ್ ಡಿಸಿಪ್ಲಿನರಿ ಲರ್ನಿಂಗ್ಗೆ ಜಾಸ್ತಿ ಒತ್ತಡ ಕೊಡಬೇಕು ಅಂತ ನಮ್ಮ ಸಿಲೆಬಸ್ಸಲ್ಲಿ ನಾವು ಇನ್ಫ್ಯೂಸ್ ಮಾಡ್ತಾ ಇದ್ದೀವಿ. ಟ್ರೆಡಿಷ್ನಲ್ ಆರ್ಟ್ ಜೊತೆಗೆ ಡಿಜಿಟಲ್ ಪ್ರಾಕ್ಟೀಸಸ್, ಡಿಸೈನ್ ಥಿಂಕಿಂಗ್, ಇಂಡಸ್ಟ್ರಿ ವಿಸಿಟ್, ಸೆಮಿಸ್ಟರ್ ಡಿಸ್ಪ್ಲೇ, ಕೊಲಾಬರೇಟಿವ್ ವರ್ಕ್ಶಾಪ್ಸ್, ಮಕ್ಕಳಿಗೆ ಕಾಂಪಿಟೇಷನ್ಸ್ ಕಳಿಸುವಂಥದ್ದು, ಸಿ ಎಸ್ ಆರ್ ಪ್ರಾಜೆಕ್ಟ್ಸ್ಗೆ ತೊಡಗಿಸ್ಕೋವಂಥದ್ದು, ಮತ್ತು ಇದಕ್ಕೆ ಈ ರೀತಿಗೆ ಎಲ್ಲ ನಾವು ಎನ್ಕರೇಜ್ಮೆಂಟ್ ಕೂಡ ಮಾಡ್ತಾ ಇದ್ದೀವಿ, ಮತ್ತು ಇದನ್ನೆಲ್ಲ ನಾವು ಪರಿಚಯ ಕೂಡ ಮಾಡ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳಿಗೆ.
1: ಅಂದರೆ ಇಂಟರ್ ಡಿಸಿಪ್ಲಿನರಿ ಅಂತ ಅಂದ್ರಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷ ಹೇಳಬಹುದು?
2: ನಾವು ಸ್ಪೆಷಲೈಸೇಷನ್ ಪೇಂಟಿಂಗ್ ತಗೊಂಡ ಮೇಲೆ ಮತ್ತೆ ಅವ್ರಿಗೆ ಸ್ಕಲ್ಪ್ಚರ್ ಕಲಿಯುವ ಒಂದು ಹಂಬಲ ಇರುತ್ತೆ. ಬಿಕಾಸ್ ಬೀಯಿಂಗ್ ಆನ್ ಆರ್ಟಿಸ್ಟ್ ಈಸ್ ಅಬೌಟ್ ಕೊಲೆಕ್ಟಿವ್ ನಾಲೆಜ್ ಆಫ್ ವಾಟ್ ಇಸ್ ವಾಟ್ ಎವರ್ ಇಸ್ ಅವೈಲೇಬಲ್ ಇನ್ ದ ಕ್ಯಾಂಪಸ್. ಈಗ ನಾನು ಪೇಂಟಿಂಗ್ ಸ್ಪೆಷಲೈಸೇಷನ್ ತಗೊಂಡಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನು ಆನಿಮೇಷನ್ ಕಲಿಯುವಂಥ ಒಂದು ಹಂಬಲ ಇರುತ್ತೆ. ಸೊ ಹಾಗಾಗಿ ನಾವು ಆನಿಮೇಷನ್ನಿಂದ ಒಂದು ಎಲ್ಲರಿಗೂ ಉಪಯೋಗ ಆಗುವಂಥದ್ದು ಅಥವಾ ಪ್ರಿಂಟ್ ಮೇಕಿಂಗಿಂದ ಆ ಪೇಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಉಪಯೋಗ ಆಗುವಂಥ ವರ್ಕ್ಶಾಪ್ಸ್ನ ನಾವು ಇಂಟರ್ ಡಿಸಿಪ್ಲಿನರಿ ವರ್ಕ್ಶಾಪ್ಸ್ ಅಂತ ಮಾಡ್ತೇವೆ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್ ಲೈಕ್ ಎ ಕೊಲೆಕ್ಟಿವ್ ನಾಲೆಜ್ ದಟ್ ಈಸ್ ಬೀಯಿಂಗ್ ಇಂಪಾರ್ಟೆಡ್ ಟು ದ ಸ್ಟೂಡೆಂಟ್ಸ್ ಅಟ್ ದ ಕಾಲೇಜ್ ಆಫ್ ಫೈನ್ ಆರ್ಟ್ಸ್.
1: ಓಕೆ, ಇದು ವರ್ಷ ಪರ್ಯಂತ ನಡೀತಾ ಇರುತ್ತಾ ಬೇರೆ ಬೇರೆ ವರ್ಕ್ಶಾಪ್ಸ್?
2: ಹೌದು ಹೌದು, ವರ್ಷ ಪರ್ಯಂತ. ಅಂಡ್ ನಮ್ಮದು ಏನು ಸ್ಪೆಷಲ್ ಅಂತ ಅಂದರೆ ನಾವು ಈ ವರ್ಕ್ಶಾಪ್ಸ್ಗೆ ಥ್ರೂ ಔಟ್ ದ ಕಂಟ್ರಿ ಎಕ್ಸ್ಪರ್ಟ್ಸ್, ರಿನೌಂಡ್ ಆರ್ಟಿಸ್ಟ್ನ ನಾವು ಆಯ್ಕೆ ಮಾಡಿ ನಾವು ಕರೆದು 5 ಡೇಸ್ ಆಗಿರ್ಬೋದು, 10 ಡೇಸ್ ಆಗಿರ್ಬೋದು ವರ್ಕ್ಶಾಪ್ನ ನಾವು ಮಾಡಿಸ್ತಿದ್ದೇವೆ. ಈಗ ನಾಳೆ ಒಂದು ವುಡ್ ಕಾರ್ವಿಂಗ್ ವರ್ಕ್ಶಾಪ್ ಅಂತ, ಗಿರೀಶ್ ಅಂತ ಒಬ್ರು ಸ್ಕಲ್ಪ್ಟರು, ಅವರಿಂದ ನಾವೊಂದು 5 ದಿವಸ ವರ್ಕ್ಶಾಪ್ನ ನಾವು ಮಾಡ್ತಾ ಇದ್ದೇವೆ.
1: ನೈಸ್,
2: ವೆರಿ ಇಂಟ್ರೆಸ್ಟಿಂಗ್ ವರ್ಕ್ಶಾಪ್ಸ್, ವೆರಿ ಸ್ಟೂಡೆಂಟ್ಸ್ಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಮ್ಮದು ಸ್ಕಿಲ್ ಓರಿಯೆಂಟೆಡ್ ಅಂಡ್ ಇಟ್ಸ್ ಎ ಪ್ರಾಕ್ಟೀಸ್ ಬೇಸ್ಡ್ ಕೋರ್ಸ್. ಸೊ ಅವರು ಯಾವಾಗ ಆ ಸ್ಕಿಲ್ನ ಕಲಿತಾರೆ ಅಂತ ಅಂದರೆ ಈ ಥರ ವರ್ಕ್ಶಾಪ್ಸಲ್ಲೇ.
1: ನಿಜ ನಿಜ. ಅಂದರೆ ಮಹಾವಿದ್ಯಾಲಯ ಅಂತ ಸುಮ್ಮನೆ ಹೇಳಿಲ್ಲ ನೋಡಿ, ಕಲೆಯ ಯಾವುದೇ ಒಂದು ಪ್ರಕಾರದಲ್ಲಿ ಆಸಕ್ತಿ ಇದ್ರೂ ಕೂಡ ಚಿತ್ರಕಲಾ ಪರಿಷತ್ ಅನ್ನೋದು ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಅಲ್ಲಿ ಬಂದು ಕಲಿಬಹುದು. ಮತ್ತು ನಿಮ್ಮ ಸ್ಪೆಷಲೈಸೇಷನ್ ಏನೇ ಇದ್ರೂ ಕೂಡ ಮತ್ತೊಂದು ವಿಚಾರದ ಕುರಿತಾಗಿ ತಿಳಿಯೋದಕ್ಕೆ ಬೇಕಾದಂಥ ವರ್ಕ್ಶಾಪ್ಸ್ ಅಂತೂ ವರ್ಷ ಪರ್ಯಂತ ನಡೀತಾ ಇರುತ್ತೆ. ಇದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ನನಗೆ. ಮತ್ತು ಸರ್, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲೇಬೇಕಿತ್ತು ನಾನು. ಇವತ್ತಿಗೂ ಕೂಡ ಮೇಡಮ್ ಈಗಾಗಲೇ ಆನ್ಸರ್ ಮಾಡಿದ್ದಾರೆ, ಇದು ತುಂಬ ಹಳೆಯ ಕಲ್ಪನೆ, ಗೊಡ್ಡು ಕಲ್ಪನೆ, ಇದು ಕಲೆ ಅನ್ನ ಹಾಕಲ್ಲ ಅನ್ನೋ ತಪ್ಪು, ಎಲ್ಲ ಕಡೆ ಅವಕಾಶ ಇದೆ ಅಂತ ಈಗಾಗಲೇ ಹೇಳಿದ್ದಾರೆ. ಆದರೂ ಕೂಡ ಪೋಷಕರು ಅಂತಂದರೆ ಸದಾಕಾಲ ತಮ್ಮ ಮಕ್ಕಳಿಗಾಗಿ

0: ತುಡಿತಾನೆ ಇರ್ತಾರೆ, ಯೋಚನೆ ಮಾಡ್ತಾನೆ ಇರ್ತಾರೆ, ಅವ್ರ ನೆಲೆ ಕಂಡುಕೊಳ್ಳೋ ತನಕ ಅವ್ರ ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ. ಹಾಗಿರ್ಬೇಕಾದ್ರೆ ನೇರವಾಗಿ ಪೋಷಕರಿಗೆ ಯಾವ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮಕ್ಕಳು ಲಲಿತ ಕಲೆಯಲ್ಲಿ ತಮ್ಮ ವೃತ್ತಿಯನ್ನ ಕಂಡುಕೊಳ್ತೀನಿ, ಪ್ರವೃತ್ತಿಯನ್ನೇ ವೃತ್ತಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಪೋಷಕರಾಗಿ ಅವ್ರು ಯಾವ ತರ ಸಪೋರ್ಟ್ ಮಾಡಬೇಕು ಹೇಳಿ.
1: ನೋಡಿ, ಮಕ್ಕಳಲ್ಲಿ ಪ್ರತಿಭೆ ಅನ್ನೋದಿರುತ್ತೆ. ಪ್ರತಿಭೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಫಸ್ಟ್. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ, ಫೈನ್ ಆರ್ಟ್ ಅಲ್ಲಿ ಇದೆಯಾ ಅಥವಾ ಮ್ಯೂಸಿಕ್ ಅಲ್ಲಿ ಇದೆಯಾ, ಯಾವ ಥರದಲ್ಲಿ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಇವತ್ತಿನ ಜಗತ್ತಿನೊಳಗೆ ಕ್ರಿಯೇಟಿವಿಟಿ ಅನ್ನೋದು ಒಂದು ಒಳ್ಳೆ ಶಕ್ತಿ ಇದೆ, ದೊಡ್ಡ ಶಕ್ತಿ ಇದೆ. ಹಾಗಾಗಿ ಆ ಶಕ್ತಿಗೆ ಬೆಂಬಲವಾಗಿ ಪೋಷಕರು ನಿಂತ್ಕೊಂಡ್ರೆ ಅವ್ರ ಮುಂದೆ ಯಶಸ್ಸು ಅಂದರೆ ತಮ್ಮ ಜೀವನದೊಳಗೆ ಯಶಸ್ಸು ಕಂಡುಕೊಂಡು ಭಾಳ ಸಂತೋಷವಾಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ಬೇಕು. ಹಾಗಾಗಿ ನೋಡಿ, ನಮ್ಮಲ್ಲಿ ನೋಡಿ ಬೇರೆ ಬೇರೆ ಥರ ಸ್ಪೆಷಲೈಸೇಷನ್ ಇದೆಯಲ್ಲ. ನೋಡಿ, ನಮ್ಮಲ್ಲಿ ಈಗ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋದಾಗ ಅಲ್ಲಿ ನೋಡಿ, ಇವತ್ತು ಎಂಟರ್ಕ್ ಅಂತ ಇದೆ, ಆಮೇಲೆ ಜುಪಿಟರ್ ಅಂತ ಇದೆ. ಈ ಥರದ ನಮ್ಮ ಹಳೆ ವಿದ್ಯಾರ್ಥಿನೇ ಮಾಡಿರೋದು ಡಿಸೈನ್. ಆಮೇಲೆ ಆಟೋಮೊಬೈಲ್ ಇಂಡಸ್ಟ್ರಿ ಒಳಗೆ ಬೇರೆ ಬೇರೆ ಕಾರ್ಗಳಾಗಲಿ, ಆಮೇಲೆ ಬೇರೆ ಬೇರೆ ಇಂಡಸ್ಟ್ರಿ ಒಳಗೆ ಇರ್ತಕ್ಕಂಥ ಡಿಸೈನನ್ನ ನಮ್ಮ ಕಲಾವಿದರೇ ಮಾಡ್ತಾ ಇದ್ದಾರೆ.
0: ಹೌದು.
1: ಹಾಗಾಗಿ ಸ್ವತಂತ್ರವಾಗಿ ಕಲಾವಿದನಾಗಬಹುದು. ಆಮೇಲೆ ಫಿಲ್ಮ್ ಇಂಡಸ್ಟ್ರಿ ಒಳಗೆ ಸೆಟ್ ಡಿಸೈನರ್ ಆಗಿ ಹೋಗಬಹುದು ಅವರು.
0: ಹೌದು.
1: ಅಂದರೆ ಕಲಾವಿದನಾಗಿ ಒಬ್ಬ ಅಲ್ಲಿ ಒಳ್ಳೆ ತಮ್ಮ ಭವಿಷ್ಯವನ್ನು ರೂಪಿಸ್ಕೋಬಹುದು.
0: ನಿಜ.
1: ಆಮೇಲೆ ನೋಡಿ, ಈಗ ಡಿಜಿಟಲ್ ಮಾಧ್ಯಮದೊಳಗೆ 3D ಪ್ರಿಂಟರ್ ಬಂದಿದೆ ಈಗ. ಹಾಗಾಗಿ 3D ಮಾಡೆಲ್ ಕಲ್ತ್ಬಿಟ್ಟು 3D ಪ್ರಿಂಟರ್ ಹಾಕಿ 3D ಪ್ರಿಂಟರ್ನ ವರ್ಕ್ ಮಾಡ್ಬೋದು.
0: ಹೌದು.
1: ಹಾಗಾಗಿ ಸಾಕಷ್ಟು ಡಿಜಿಟಲೈಸ್ನು ನಾವು ಅಳವಡಿಸ್ಕೊಂಡು ಕೆಲಸ ಮಾಡ್ಬೋದು. ಇವತ್ತು ಅವಕಾಶಗಳಿಗೆ ಕಡಿಮೆ ಇಲ್ಲ. ಹಾಗಾಗಿ ಪೋಷಕರು ತಮ್ಮ ಒಬ್ಬ ಮಕ್ಕಳಲ್ಲಿ ಇರ್ತಕ್ಕಂಥ ಕಲೆಯನ್ನು ಗುರುತಿಸಿ ನೀವು ನಮ್ಮಲ್ಲಿ ಬಂದು ಕಲಿಬೋದು. ನಾವು ನಮ್ಮ ಕಲಾ ವಿದ್ಯಾರ್ಥಿಯಾಗಿ ನೀವು ಕಲಿಸಿದ್ರೆ ಅವನ ಜೀವನ ನಿಜವಾಗ್ಲೂ ರೂಪ ಭವಿಷ್ಯ ಒಳ್ಳೆಯದು ಉಜ್ವಲವಾಗಿರ್ತದೆ, ಅದರಲ್ಲೇನು ಸಂಶಯ ಇಲ್ಲ.
0: ನಿಜ. ನಿಮ್ಮ ಇಷ್ಟು ಮಾತನ್ನು ಕೇಳಿದಾಗ ನಂಗೆ ಅನಿಸಿದ್ದು ಏನು ಗೊತ್ತಾ, ಕಲೆ ಇಡೀ ಜಗತ್ತನ್ನ ಸುಂದರವಾಗಿ ಕಾಣೋ ಹಾಗೆ ತೋರಿಸುತ್ತೆ. ಇಡೀ ಜಗತ್ತು ನಮಗೆ, ನಾವೆಷ್ಟೇ ಆಗಲಿ ಸೌಂದರ್ಯ ಆರಾಧಕರಲ್ವಾ, ಮನುಷ್ಯರೆಲ್ಲರೂ ಕೂಡ ಎಲ್ಲಾದರೂ ಸೌಂದರ್ಯವನ್ನು ನೋಡಿದ್ರೆ ಇಷ್ಟಪಡುವಂಥ ಜನ. ಮತ್ತು ಪ್ರತಿ ಕಡೆ ಕಲಾವಿದನ ಕೈಚಳಕ ಬೇಕೇ ಬೇಕು, ಅದು ಆಟೋಮೊಬೈಲ್ ಇಂಡಸ್ಟ್ರಿ ಆಗಿರಲಿ, ಸಿನಿಮಾ ಆಗಿರಲಿ, IT ಸೆಕ್ಟರ್ ಆಗಿರಲಿ, ಒಂದು ಸಣ್ಣ ಪೋಸ್ಟರ್ ಡಿಸೈನ್ ಆಗಿರಲಿ, ಅಥವಾ ನಿಮ್ಮ ಪುಸ್ತಕದ ಕವರ್ ಪೇಜ್ ಆಗಿರಲಿ
1: ಅಲ್ವಾ.
0: ಹೌದು, ಅಲ್ಲಿಗೂ ಬೇಕು. ಅಂದರೆ ನಾವು ತುಂಬ ಹಳೇ ಕಾಲದಲ್ಲಿ ನಾವೆಲ್ಲ ಕೂಡ ಶಿಲಾಯುಗದಲ್ಲಿ ಇದ್ದಾಗ್ಲಿಂದ ಕೂಡ ಮನುಷ್ಯನಿಗೆ ಈ ಕಲೆಯ ಬಗ್ಗೆ ಆಸಕ್ತಿ ಇದ್ದೇ ಇತ್ತು. ಯಾಕೆ ಬಂತು ಆಸಕ್ತಿ? ಆ ಸೃಷ್ಟಿಯ ಸೌಂದರ್ಯವನ್ನ ಆ ಕಲೆಯಲ್ಲಿ ಸೆರೆ ಹಿಡಿಯೋದಕ್ಕಾಗಿ. ಹಾಗಾಗಿ ನಿಮ್ಮ ಮಕ್ಕಳು ಕಲಾವಿದರಾಗ್ತಾರೆ ಅಂತಂದ್ರೆ ಖಂಡಿತ ಹೆದರ್ಕೊಳ್ಬೇಡಿ. ಈ ಜಗತ್ತನ್ನ ಸಹನೀಯಗೊಳಿಸ್ತಾ ಇದ್ದಾರೆ, ಸುಂದರಗೊಳಿಸ್ತಾ ಇದ್ದಾರೆ ಅಂತ ಖುಷಿ ಪಡಿ ಅಂತ ಹೇಳ್ಬಹುದು ಅನ್ಸುತ್ತೆ. ಇದೀಗ ರಾಪಿಡ್ ಫೈರ್ ರೌಂಡ್ ಕಡೆಗೆ ಹೋಗೋಣ. ಫಸ್ಟ್ ಮೇಡಮ್ಗೆ ಕೇಳ್ತೀನಿ, ಮತ್ತದೇ ಪ್ರಶ್ನೆಗಳನ್ನ ವಾಪಸ್ ನಿಮಗೂ ಕೇಳ್ತೀನಿ. ಮೇಡಮ್, ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಅಂದ್ರೆ ನಿಮ್ಮ ಉತ್ತರ?
2: ಪೆನ್ಸಿಲ್ ಸ್ಕೆಚ್.
0: ಒಬ್ಬ ಆರ್ಟಿಸ್ಟ್ ನೀವು ಯಾರನ್ನ ತುಂಬಾ ಅಡ್ಮೈರ್ ಮಾಡ್ತೀರಿ?
2: ಎಸ್ ಎಂ ಪಂಡಿತ್.
0: ಓಕೆ. ಆರ್ಟ್ ಗ್ಯಾಲರಿಯ ಅಥವಾ ನೇಚರ್ ವಾಕ್?
2: ನೇಚರ್ ವಾಕ್.
0: ಒಂದೇ ಒಂದು ಪದದಲ್ಲಿ ಬೆಂಗಳೂರಿನ ಡಿಸ್ಕ್ರೈಬ್ ಮಾಡೋದಾದ್ರೆ?
2: ನಮ್ಮ ಬೆಂಗಳೂರು ಡೈನಾಮಿಕ್.
0: ಸಾಂಪ್ರದಾಯಿಕ ಕಲೆನ ಅಥವಾ ಡಿಜಿಟಲ್?
2: ಎರಡು. ಒಂದು ಬೇರು, ಇನ್ನೊಂದು ಭವಿಷ್ಯ.
0: ಓಕೆ. ಎಲ್ಲ ಯಂಗ್ ಕ್ರಿಯೇಟಿವ್ ಮೈಂಡ್ಗೆ ನೀವು ಕೊಡುವಂತ ಸಂದೇಶ?
2: ಭಯಪಡಬೇಡಿ, ನಿಮ್ಮ ಕಲ್ಪನೆ ನಿಮ್ಮ ದೊಡ್ಡ ಶಕ್ತಿ.
0: ವಾವ್, ಸೂಪರ್ ಆಗಿತ್ತು ನಿಮ್ಮ ಆನ್ಸರ್ಸ್. ಹಾಗೆ ಸರ್, ನಿಮಗೆ ಈ ಪ್ರಶ್ನೆಗಳು, ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಅಂದ್ರೆ?
1: ಮೇಡಮ್, ಪೆನ್ಸಿಲ್ ಸ್ಕೆಚ್.
0: ಓಕೆ. ಒಬ್ಬ ಆರ್ಟಿಸ್ಟ್ ನೀವು ಯಾರನ್ನ ತುಂಬಾ ಡೀಪ್ ಆಗಿ ಅಡ್ಮೈರ್ ಮಾಡ್ತೀರಿ?
1: ನಮ್ಮಲ್ಲಿ ಕೆಕೆ ಹಬ್ಬಾರ್ ಅಂತ ಇದ್ದಾರೆ.
0: ಹೌದು.
1: ಅವರು ನಾನು.
0: ಆರ್ಟ್ ಗ್ಯಾಲರಿ ಅಥವಾ ನೇಚರ್ ವಾಕ್ ಅಂದ್ರೆ?
1: ನೇಚರ್ ನಮಗೆ ಅಲ್ಟಿಮೇಟ್ ಮೇಡಮ್.
0: ಒಂದೇ ಒಂದು ಪದದಲ್ಲಿ ಬೆಂಗಳೂರನ್ನ ವರ್ಣಿಸೋದಾದ್ರೆ?
1: ಅದ್ಭುತವಾದ ಕ್ರಿಯೇಟಿವ್ ಒಂದು ನಗರ.
0: ಸಾಂಪ್ರದಾಯಿಕ ಕಲೆನಾ ಅಥವಾ ಡಿಜಿಟಲ್ ಆರ್ಟ್?
1: ಸಾಂಪ್ರದಾಯಿಕ ಕಲೆನೇ ಮುಖ್ಯ ಫಸ್ಟ್.
0: ಒಂದೇ ಒಂದು ಮೆಸೇಜ್ ಯಂಗ್ ಮೈಂಡ್ಸ್ಗೆ ಏನು ಕೊಡೋಕೆ ಇಷ್ಟಪಡ್ತೀರಾ?
1: ನೀವು ಯಾವತ್ತಿಗೂ ಅಂದರೆ ನಮ್ಮ ಕಲೆಯಲ್ಲಿ ಬಂದಾಗ ಭಯಪಡೋ ಅವಶ್ಯಕತೆ ಇಲ್ಲ, ನೀವು ಮುನ್ನುಗ್ಗಬೇಕು. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು.
0: ಖಂಡಿತ, ನಿಮ್ಮ ಉತ್ತರಗಳು ಅಷ್ಟೇ ಮನಸ್ಸಿಗೆ ನಾಟೋ ಹಾಗೆ ಇತ್ತು. ಚಿತ್ರಕಲಾ ಮಹಾವಿದ್ಯಾಲಯ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಗೋಮತಿ ಗೌಡ ಅವರು, ಹಾಗೆಯೇ HOD ಆಫ್ ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್ ಗೋಪಾಲ್ ಕಮ್ಮಾರ್ ಅವರು, ನೀವಿಬ್ಬರು ಕೂಡ ಈ ಒಂದು ಗಂಟೆಯ ಹೊತ್ತು ನಮ್ಮ ಜೊತೆಯಾಗಿ ಇದ್ದು ಚಿತ್ರಕಲೆಯ ಕುರಿತಾಗಿ, ಲಲಿತ ಕಲೆಯ ಕುರಿತಾಗಿ ತುಂಬ ಚಂದದ ಮಾತುಗಳನ್ನು ಆಡಿದ್ದೀರಿ, ಒಳನೋಟಗಳನ್ನು ಕೊಟ್ಟಿದ್ದೀರಿ. ಯಾರಿಗೆಲ್ಲ ಕೂಡ ಚಿತ್ರಕಲೆಯಲ್ಲಿ ಮುಂದುವರಿಯುವಂತಹ ಮನಸ್ಸಿದೆ ಅವರಿಗೆಲ್ಲ ಪ್ರೇರಣೆ ನೀಡುವಂತಹ ಮಾತುಗಳಾಗಿತ್ತು ನಿಮ್ಮಿಬ್ಬರದು ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
2: ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತ

ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಪಿಲ್ಲು 101.3 ಮೆಗಾ ಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸಮಯ ಆಗಿದೆ 5:06:50. ಬೆಂಗಳೂರಲ್ಲಿ ಎಂಥ ಮಳೆ ಸುರಿತಾ ಇದೆ ಅಂತಂದರೆ ಮಳೆಯಲ್ಲಿ ನೆಂದು ಒದ್ದು ಒದ್ದು ಬಿದ್ದು ಫುಲ್ಲು ಮುದ್ದೆಯಾಗಿ ಎಲ್ಲ ಕಡೆ ಜನ ಜಂಗುಳಿ ಜಾತ್ರೆ ಆಗೋಗ್ಬಿಟ್ಟಿದೆ. ಹೌದು, ಸೊ ಇಷ್ಟು ದಿನ ಬಿರು ಬೇಸಿಗೆಯಿಂದ ಸ್ವಲ್ಪ ವೆದರು, ನಮ್ಮ ಬೆಂಗಳೂರು ಅಂದರೆ ಹಂಗೆ ಅನಿಸುತ್ತೆ ಅಲ್ವಾ, ಸೊ ಇದ್ದಕ್ಕಿದ್ದಾಗೆ ಮಳೆ ಗಾಳಿ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ಹೀಗೆ ಮನಸ್ಸಲ್ಲಿ ಹೆಂಗೆ ಮನಸ್ಸು ಆಗಾಗ ಆ ಕಡೆ ಮರಕೋತಿ ಥರ ಆಗ್ತಾ ಇರುತ್ತೋ ಬೆಂಗಳೂರಿನ ವೆದರು ಕೂಡ ಹಾಗೆ ಆಗ್ತಾ ಇದೆ. ಸೊ ಇವಾಗಂತೂ ಸ್ಟುಡಿಯೋ ಆಚೆ ಸಖತ್ತು ಜೋರು ಮಳೆಯಲ್ಲಿ ನಾವು ಕೂಡ ನೆನ್ಕೊಂಡು ಬಂದು ಕಾರ್ಯಕ್ರಮನ ಶುರು ಮಾಡಿಬಿಟ್ಟಿದ್ದೀವಿ. ಸೊ ಎಸ್, ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಸಂಜೆ ಆಗೋಯ್ತು, ಮಳೆನೂ ಸ್ಟಾರ್ಟ್ ಆಯಿತು, ಕಾರ್ಯಕ್ರಮ ಶುರುವಾಯಿತು. ನಾನ್ಸ್ಟಾಪ್ ಸಂಜೆಯಲ್ಲಿ ಇವತ್ತು ವಿಶೇಷವಾದಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ನಾನ್ಸ್ಟಾಪ್ ಸಂಜೆಯಲ್ಲಿ ನಾನ್ಸ್ಟಾಪ್ ಆಗಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಶೇಷವಾದಂಥ ಟಾಪಿಕ್ಕು ತೊಗೊಂಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ, ಸೊ ಈಗೊಂದಷ್ಟು ವರ್ಷಗಳ ಹಿಂದೆ ಎಲ್ರಿಗೂ ಗೊತ್ತಿರ್ಬೋದು ಸಾಮಾನ್ಯವಾಗಿ ಈ ಬಸ್ಸು ರೈಲು ವಿಮಾನ ಇದೆಲ್ಲ ಬರೋಕ್ಕೆ ಮುಂಚೆ ಸೈಕಲ್ ಅಂತ ಒಂದಿತ್ತು. ಸೊ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರುತ್ತೆ, ಯಾರಿಗೆ ತಾನೇ ಸೈಕಲ್ ಗೊತ್ತಿರಲ್ಲ. ಸೊ ಈ ಸೈಕಲ್ನ ಬಾಡಿಗೆ ತೊಗೊಂಡು ಸಾಕಷ್ಟು ಜನ ತುಳಿದಾಡಿದ್ವಿ, ನನಗಂತೂ ಆ ಅನುಭವ ಇದೆ. ಸೊ ನಿಮಗೂ ಕೂಡ ಈ ರೀತಿ ಅನುಭವ ಇದೆಯಾ? ಸೊ ಬಾಡಿಗೆ ಸೈಕಲ್ ಸವಾರಿ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ, ನನಗಂತೂ ಅದರ ಅದ್ಭುತ ಅನುಭವನ ಹಂಚ್ಕೊಳ್ಳೇಬೇಕು, ಹಂಚ್ಕೋತೀನಿ. ಸೊ ಅದರ ಜೊತೆ ಜೊತೆಗೆ ಇವತ್ತು ನಾನ್ಸ್ಟಾಪ್ ಸಂಜೆಯಲ್ಲಿ ಈ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಸಾಕ್ತಾ ಹೋಗೋಣ. ಬೆಂಗಳೂರಲ್ಲಿ ಮಳೆ ಇರೋದ್ರಿಂದ ಸಾಕಷ್ಟು ಕಡೆ, ಅದರಲ್ಲೂ ಎಸ್ಪೆಷಲಿ ಗೊರಗುಂಟೆಪಾಳ್ಯ, ಯಶವಂತಪುರ, ಸೊ ದಾಸರಳ್ಳಿ ಈ ಕಡೆ ಹೋದ್ರಂತೂ ಹೇಳೋದು ಕೇಳೋಗೆ ಇಲ್ಲ. ಸೊ ಅಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಸೊ ಯಾರೆಲ್ಲ ಆ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಸಾಗಿ ಅಂತ ಹೇಳ್ತಾ, ನೀವು ವಾಟ್ಸಪ್

ಮಾಡಬೇಕಾಗಿರೋ ನಮ್ಮ ಸಂಖ್ಯೆ 9408090013 ಈ ನಂಬರ್ಗೆ ಮೆಸೇಜ್ ಕಳಿಸಿ ನಿಮ್ಮ ಸಂದೇಶಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಕಾಯ್ತಾ ಇದೆ. ಸೂಪರ್ ಶೋ ಚಿತ್ರದ ಈ ಗೀತೆ ನಿಮಗಾಗಿ, ಕೇಳಿ ಆನಂದಿಸಿ.

ನೀ ಅಮೃತಧಾರೆ ಎಂಥ ಒಳ್ಳೆಯ ಗೀತೆ ಅಲ್ವಾ. ಅಮೃತಧಾರೆ ಚಿತ್ರದ ಈ ಗೀತೆನ ನಾವು ಕೇಳ್ಕೊಂಬಂದ್ವಿ. ಸೊ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಹಾಗೂ ಮನುಮೂರ್ತಿ ಅವರ ಸಂಗೀತದಲ್ಲಿ ಹರೀಶ್ ರಾಘವೇಂದ್ರ ಹಾಗೇನೆ ಸುಪ್ರಿಯಾ ಆಚಾರ್ಯ ಅವರ ಧ್ವನಿಯಲ್ಲಿ ಅದ್ಭುತವಾದಂತಹ ಗೀತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಎಷ್ಟೊಂದು ಜನಕ್ಕೆ ಬಾಡಿಗೆ ಸೈಕಲ್ ಕಥೆಗಳು ಸಾಕಷ್ಟು ನೆನಪುಗಳನ್ನು ತಂದುಕೊಡುತ್ತೆ ಅಂತ ಹೇಳಿದ್ದೆ. ಹೌದು, ನನಗಂತೂ ಬಹಳ ಬಹಳ ತುಂಬ ಹಳೆಯ ನೆನಪುಗಳಿದೆ ಅದರದ್ದು. ಸೊ 1 ರೂಪಾಯಿ 2 ರೂಪಾಯಿಗೆಲ್ಲ 1 ಗಂಟೆ 2 ಗಂಟೆ 1-2 ಗಂಟೆ ಏನೋ ಆಲ್ಮೋಸ್ಟ್ ಒಂದು ಅರ್ಧ ದಿನ ಸೈಕಲ್ ತೊಳೆದಿದ್ದಂತಹ ನೆನಪು ನನಗೆ ನಿಜವಾಗ್ಲೂ ಅದು ಬಹಳ ಕಾಡ್ತಾ ಇದೆ ಆ ನೆನಪುಗಳು. ಸೊ ಈ ಒಂದು ಬೆಂಗಳೂರಂತಹ ಸಿಲಿಕಾನ್ ಸಿಟಿನಲ್ಲಿ ಕಾರು ಬೈಕು ಎಲ್ಲ ಕಡೆ ಟ್ರಾವೆಲ್ ಮಾಡಿದ್ರೂ ಸೈಕಲಲ್ಲಿ ಓಡಾಡೋ ಮಜಾನೇ ಬೇರೆ. ಸೊ ಬೆಳಿಗ್ಗೆ ಹೊತ್ತು ಸಾಕಷ್ಟು ಕಡೆ ನೋಡ್ತಾ ಇದ್ರೆ, ನಾನಂತೂ ಸುಮಾರು ಕಡೆ ನೋಡಿದ್ದೀನಿ ಬೆಂಗಳೂರಲ್ಲಿ. ಸೊ ಸೈಕ್ಲಿಂಗ್ ಮಾಡೋದು ಒಂದು ಹವ್ಯಾಸನೂ ಆಗಿದೆ, ಅಭ್ಯಾಸನೂ ಆಗಿದೆ. ಸೊ ಈ ಒಂದು ಸೈಕಲ್ ಸವಾರಿ ಕಥೆನ ನಿಮ್ಗೆ

ಏನಾದರೂ ಹಂಚ್ಕೋಬೇಕು ಅಂತ ಅನಿಸಿದ್ರೆ ನೀವು ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9408090013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು ಅಂತ ಹೇಳಿದೆ. ಸೊ ಸೈಕಲ್ ತುಳಿಯುವ ಮಜಾನೇ ಬೇರೆ ಅಂತ ಹೇಳಿ ಹುಲಗಪ್ಪ ನಾಯಕ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಆನಂದ್ ಕುಲಕರ್ಣಿ ಅವರು ಶುಭ ಸಂಜೆ ಹರ್ಷಿತಾ ಅಂತ ಹೇಳಿ ಈ ವಿಷಯದ ಬಗ್ಗೆ ಹೇಳೋದಾದರೆ ಸೈಕಲನ್ನು 1 ರೂಪಾಯಿಗೆ 1 ತಾಸು ಹಾಗೆಯೇ ಪಡೆದಿದ್ದು ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಇನ್ನೊಂದು ವಿಚಾರ ತಿಳಿಸ್ಬೇಕು ಅಂತ ಅಂದರೆ ಹಿಂದೆ ಕ್ಯಾರಿಯರ್ ಸೀಟ್ ಇತ್ತು, ಅದಕ್ಕೆ 50 ಪೈಸೆ ಜಾಸ್ತಿ. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಸ್ವಂತ ಸೈಕಲ್ ಇದ್ದವ್ರಿಗೆ ಕಡ್ಡಾಯವಾಗಿ ಸೈಕಲ್ಗೆ ರಾತ್ರಿ ವೇಳೆ ದೀಪ ಅಳವಡಿಸಬೇಕಾಗಿತ್ತು. ದೀಪ ಇಲ್ಲದೆ ಸೈಕಲ್ಗಳನ್ನು ಓಡಿಸೋ ಹಾಗಿರಲಿಲ್ಲ, ಹಾಗೇನಾದರೂ ಓಡಿಸ್ತಿದ್ದಿದ್ರೆ ದಂಡ ಹಾಕ್ತಾಯಿದ್ರು ಇನ್ಸ್ಪೆಕ್ಟರು ಅಂತ ಹೇಳಿ ಮುನ್ಸಿಪಾಲ್ಟಿ ಇನ್ಸ್ಪೆಕ್ಟರ್ಗಳು ದಂಡವನ್ನು ವಿಧಿಸ್ತಾಯಿದ್ರು. ಸೊ ಈ ಕತೆ ನನಗೆ ಬಹಳ ನೆನಪಾಯಿತು ಅಂತ ಹೇಳಿ ಆನಂದ್ ಕುಲಕರ್ಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇದು ಒಂಥರ ಚೆನ್ನಾಗಿರುತ್ತಲ್ವ, ಇವತ್ತು ಟ್ರಾಫಿಕ್ಗಳಲ್ಲಿ ಓಡಾಡಬೇಕಾದ್ರೆ ಅದರಲ್ಲೂ ಎಸ್ಪೆಷಲಿ 2-ವೀಲರ್ಗಳಲ್ಲಿ ಓಡಾಡಬೇಕಾದ್ರೆ ಹೆಲ್ಮೆಟ್ ಹಾಕಲಿಲ್ಲ ಅಂದರೆ ನಾವು ದಂಡ ಕಟ್ತೀವಿ, ಅಥವಾ ನಮ್ಮ ಲೈಸೆನ್ಸ್ಗಳು ಎಕ್ಸ್ಪೈರ್ ಆಗಿದ್ದರೆ, ಅಥವಾ ಎಮಿಷನ್ ಟೆಸ್ಟ್ದು ಏನಾದರೂ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದ್ರೆ, ಸೊ 3 ಜನ ರೈಡ್ ಮಾಡ್ತಾ ಇದ್ರೆ, ಈ ಥರ ಎಲ್ಲದಕ್ಕೂ ದಂಡ ಕಟ್ಟಿರೋ ವಿಷಯ ಎಲ್ರಿಗೂ ಕಾಮನ್ ಆಗಿ ಗೊತ್ತೇ ಇರುತ್ತೆ. ಆದರೆ ಸೈಕಲಲ್ಲಿ ಲೈಟ್ ಇಲ್ಲ ಅಂತ ಅಂದ್ರೂ ದಂಡ ಕಟ್ತಿದ್ದಂತಹ ಕಾಲ ಕೂಡ ಇತ್ತು ಅಂತ ಹೇಳಿ ಸಂದೇಶವನ್ನು ಹಂಚ್ಕೊಂಡಿದ್ದಾರೆ. ಸೊ ಈ ವಿಚಾರ ನನಗೂ ಕೂಡ ತುಂಬ ಖುಷಿ ಆಯಿತು. ಸೊ ಎಲ್ಲ ಒಂದು ಕಡೆ ಈ ದಂಡ ಅನ್ನೋದು ಭಯನ ಹುಟ್ಟಿಸಿದ್ರೆ, ಒಂದು ಕಡೆ ಲೈಫ್ನ ಸೇಫ್ಟಿ ಇರಬೇಕು ಅನ್ನೋವಂಥದ್ದು ಮತ್ತೊಂದು ವಿಚಾರ ಆಗುತ್ತೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ಈ ನಾನ್ ಸ್ಟಾಪ್ ಬಾಡಿಗೆ ಸೈಕಲ್ ವಿಚಾರದ ಬಗ್ಗೆ ಮಾತಾಡ್ತಾ ಸಾಕ್ತಾ ಹೋಗೋಣ. ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ. ಯಾವ ಚಿತ್ರದ್ದು ನೀವೇ ಕೇಳಿ ಆನಂದಿಸಿ.

ಮಳೆ ಬರುವ ಹಾಗಿದೆ ಅಲ್ಲ, ಮಳೆ ಬಂದಾಗಿದೆ ಆಲ್ರೆಡಿ. ಸೊ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಸಾಕ್ತಾ ಇದ್ದೀರಾ. ಸಾಕಷ್ಟು ಜನ ಆಫೀಸಿಂದ ಮನೆ ಕಡೆ, ಸ್ಕೂಲಿಂದ ಮನೆ ಕಡೆ ಹೊರಟಿರೋರು ಎಲ್ಲರೂ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದು. ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಈಗ ಕೇಳಿದಂತಹ ಗೀತೆ ಮುಖಿನ ಮನಸ್ಸು ಚಿತ್ರದ. ಈ ಗೀತೆಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಿತು, ಜಯತ್ ಕಾಯಕಿಣಿ ಅವರ ಸಾಹಿತ್ಯ, ಹಾಗೆಯೇ ಮನೋಮೂರ್ತಿ ಅವರ ಅದ್ಭುತವಾದಂತಹ ಈ ಸಂಗೀತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಬಾಡಿಗೆ ಸೈಕಲ್ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಈ ಬಾಡಿಗೆ ಸೈಕಲ್ ಅನ್ನೋ ಕ್ರೇಜು ಎಷ್ಟಿತ್ತು ಅಂತ ಹೇಳಿದ್ರೆ, ನನಗಂತೂ ಆ್ಯಕ್ಚುಲಿ ನಮ್ಮೂರಲ್ಲೆಲ್ಲ ನಮಗೆ ಬಾಡಿಗೆ ಸೈಕಲ್ ಎಲ್ಲ ತೊಗೊಂಡು ಅಭ್ಯಾಸ ಇರಲಿಲ್ಲ. ಅಂದರೆ ಅಲ್ಲಿತ್ತೋ ಇಲ್ವೋ ನನಗಷ್ಟು ಐಡಿಯಾನೂ ಇಲ್ಲ. ಆದರೆ ನಾನು ಬೆಂಗಳೂರಿಗೆ ವೆಕೇಷನ್ಗೆ ಅಂತ ಬಂದಾಗ ಬೇಸಿಗೆ ರಜೆ ಎಲ್ಲ ಇರ್ತಾ ಇತ್ತು. ಸೊ ನಮ್ಮ ಆಂಟಿ ಮನೆಗೆ ಹೀಗೆ ಬಂದಾಗ ಇಲ್ಲಿ ಬಾಡಿಗೆ ಸೈಕಲ್ ಸಿಗುತ್ತೆ ಅಂತ ಹೇಳಿ ವಿಷಯ ಗೊತ್ತಾಯ್ತು ನನಗೆ. ಆದರೆ ದುಡ್ಡು ಇರ್ತಿರ್ಲಿಲ್ವಲ್ಲ ಬಾಡಿಗೆ ಸೈಕಲ್ ತೊಗೊಳೋಕ್ಕೆ, ಏನು ಮಾಡೋದು? ಅಲ್ಲಿ ಇಲ್ಲಿ ಇಟ್ಟಿದ್ದಂತಹ ಚಿಲ್ಲರೆಗಳನ್ನು, ಅಂದರೆ 1 ರೂಪಾಯಿ 2 ರೂಪಾಯಿ ಕಾಯಿನ್ಗಳನ್ನ ಅಲ್ಲಿ ಇಲ್ಲಿ ಇಟ್ಟಿರೋರು. ಸೊ ಆ ಕಾಯಿನ್ಗಳನ್ನು ತಗೊಳ್ಳೋದು, ಆ 1 ರೂಪಾಯಿ 2 ರೂಪಾಯಿನ ತೊಗೊಳೋ, 2 ರೂಪಾಯಿ ಇಲ್ಲ ಆ್ಯಕ್ಚುಲಿ 1 ರೂಪಾಯಿಗೆ ಅರ್ಧ ದಿನ, ಅದು 1 ನಿಮಿಷ 1 ಸೆಕೆಂಡು ಕೂಡ ವೇಸ್ಟ್ ಮಾಡದೆ ಸೈಕಲ್ ತುಳಿದಂತಹ ನೆನಪು ನನಗಂತೂ ಸಖತ್ತಿದೆ. ಅದರಲ್ಲೂ ನನಗೀಗಲೂ ನೆನಪಿದೆ, ಒಂದು ಬ್ಲೂ ಕಲರ್ದು, ಅಂದರೆ ಒಂದು ಸ್ಕೈ ಬ್ಲೂ ಕಲರ್ದು ಒಂದು ಸೈಕಲ್ ಇತ್ತು ಆ ಸೈಕಲ್ ಶಾಪಲ್ಲಿ. ಅದು ನನ್ನ ಫೇವ್ರೆಟ್ ಸೈಕಲ್ ಆಗಿತ್ತು. ಆ ಸೈಕಲ್ ಸಿಗೋವರೆಗೂ ಕಾಯ್ತಾ ಇದ್ದೆ ನಾನಂತೂ. ಆ ಸೈಕಲ್ ಸಿಕ್ಕಿದ ಕೂಡಲೇ ಹೋಗಿ ದುಡ್ಡು ಕೊಟ್ಟು ಆ ಸೈಕಲ್ ತೊಗೊಂಡು ಆಲ್ಮೋಸ್ಟ್ ಸುಮಾರು ಕಡೆ ಸುತ್ತಾಡಿ, ಸಮಯ ಮೀರಿದ್ರೂ ಪರವಾಗಿಲ್ಲ, ಆ ಓಡಾಟ ಎಲ್ಲ ನಡೆಸಿ ಅದಾದಮೇಲೆ ನಾನು ಸೈಕಲ್ನ ವಾಪಸ್ ಕೊಡ್ತಾ ಇದ್ದೆ. ಇದೇ ರೀತಿ ನನಗೂ ಆಗಿದೆ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸೈಕಲ್ ಏನಾದರೂ ಸಿಕ್ಕರೆ ನಾನು ಸಣ್ಣದಾಗಿ ಪಿಕ್ನಿಕ್ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ ಹೋಗಿ ಬರ್ತಿದ್ದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಅವ್ರ ತಂದೆ ಅವ್ರಿಗೆ ಹೈಸ್ಕೂಲಲ್ಲಿದ್ದಾಗ ನನಗೆ ಸೈಕಲ್ ಕೊಡಿಸಿದ್ರು ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಒಂದು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ನಾನು ಕೂಡ ಬೈಸಿಕಲ್ನ ಪರ್ಚೇಸ್ ಮಾಡಿದ್ದೆ. ಸೊ ಆ ಪರ್ಚೇಸ್ ಮಾಡಿದ್ದೇನು ನನಗೆ ಅಷ್ಟು ಕ್ರೇಜ್ ಅಂತ ಅನ್ನಿಸ್ತಾ ಇರಲಿಲ್ಲ. ಆದರೆ 1 ರೂಪಾಯಿ ಬಾಡಿಗೆಗೆ ತೊಗೊಂಡು ಸೈಕಲ್ ತುಳಿತಾ ಇದ್ವಲ್ಲ, ಅದು ಸಖತ್ ಮಜಾ ಅನ್ನಿಸ್ತಾ ಇತ್ತು. ಹಾಗೆಯೇ ಮಹೇಶ್ ಕುಮಾರ ಹೊನ್ನಾಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಅರ್ಧ ದಿನದ ಬಾಡಿಗೆ ಸೈಕಲ್ಗೋಸ್ಕರ ನಾವು ಎಷ್ಟು ಹರಸಾಹಸ ಪಡ್ತಿದ್ವಿ ಅಂತಂದರೆ ಅದು ಸಖತ್ ಮಜಾ ಅನ್ನಿಸ್ತಿತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮಸ್ಕಾರ ಹರ್ಷಿತಾ ಅವರೇ, ಹೇಗಿದ್ದೀರಾ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸುಧೀಂದ್ರ ಅವರು ಮಲ್ಲೇಶ್ವರಂದಿಂದ, ಸೊ ನಾನಂತೂ ಸಖತ್ತಾಗಿದ್ದೀನಿ, ಇನ್ನೇನು ರೈನ್ ಕಮ್ಮಿ ಆಯಿತು, ಸ್ವಲ್ಪ ಸ್ಟ್ರೈನೂ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇರಲಿ ಪರವಾಗಿಲ್ಲ, ಮಳೆ ಬಂದರೆ ಒಂಥರ ಖುಷಿ ಅಲ್ವಾ, ಮಳೇಲಿ ನೆನೆಯೋದು. ಅದರಲ್ಲೂ ಈ ಸೈಕಲ್ ರೈಡ್ ಮಾಡಬೇಕಾದ್ರೆ ಮಳೆ ಬಂದ್ರಂತೂ ಇನ್ನೂ ಮಜಾ ಹೇಳಕ್ಕೆ ಆಗಲ್ಲ. ಸೊ ನನಗಂತೂ ಆ ರೀತಿ ಅನುಭವ ಇದೆ, ನಿಮಗೂ ಈ ರೀತಿ ಅನುಭವ ಆಗಿದ್ರೆ ಅದನ್ನು ನೀವು ನಮ್ಮ ಸಂದೇಶವನ್ನು ಕಳಿಸ್ಬೋದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9489901013. ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬಾಡಿಗೆ ಸೈಕಲ್ ವಿಚಾರದ ಕುರಿತು ಹಂಚ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಗೀತೆ ಈ ಮಳೆಯ ಸಮಯದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಗೀತೆ? ಮೈನಾ ಚಿತ್ರದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಒಂದೇ ಸಮನೆ ಮಿಡಿದಿದೆ ಈ ಮನಸ್ಸು. ಸೊ ನಿಮ್ಮ ಜೊತೆ ಮಾತಾಡೋಕ್ಕೆ ನನ್ನ ಮನಸ್ಸು ಯಾವಾಗಲೂ ಮಿಡಿತಾನೆ ಇರುತ್ತೆ. ಸೊ ಯಾಕೆ ಟೈಮ್ ವೇಸ್ಟ್ ಮಾಡೋದಲ್ವಾ? ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಾ. ಸೊ ಕಾರ್ಯಕ್ರಮದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ವಿ, ಬಾಡಿಗೆ ಸೈಕಲ್ಗಳ ಕುರಿತು ಮಾತುಕತೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ಬ್ರೇಕ್ ಇರಲಿ ಅಲ್ವಾ, ಸಖತ್ತಾಗಿರುತ್ತೆ. ಸೊ ಬ್ರೇಕ್ನ ನಂತರ ಮತ್ತೆ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಬೇಡ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾವು ಅರ್ಧಂಬರ್ಧ ಮಾತಾಡಿದ್ರೆ ನಮಗೆ ಇಷ್ಟ ಆಗಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿರ್ತಾರೆ. ಮೇಡಮ್ ಏನೋ ಮಾತಾಡ್ತಿರ್ತೀರಾ ನೀವು, ಪಟ್ ಅಂತ ಏನೋ ಚೇಂಜ್ ಮಾಡಿಬಿಟ್ರೆ ನನಗೆ ಕೇಳೋಕ್ಕೆ

0: ಅಮ್ಮಪ್ಪನ ಹತ್ರನು ಒಂದು ಸೈಕಲ್ ಇತ್ತು. ಆ ಸೈಕಲ್ನ ಮುಟ್ಟಬೇಕು ಅಂದ್ರೆ ಆಮೇಲೆ ಏನಂತ ಹೇಳಿದ್ರೆ ನಾವು ಚಿಕ್ಕವರೆಲ್ಲ ಇರ್ತಿದ್ವಲ್ಲ, ನಮಗೆ ಅವ್ರ ಸೈಕಲ್ ತುಳಿಯೋ ಅಷ್ಟು ಅಷ್ಟು ಹೈಟ್ ಇರ್ತಿರ್ಲಿಲ್ಲ ನಾವು, ನಮ್ಮ ಹೈಟು ಅವ್ರ ಆ ಸೈಕಲ್ಗೆ ಮ್ಯಾಚ್ ಆಗ್ತಾ ಇರಲ್ಲ. ಆದರೂ ಬಿಡದೆ ತಳ್ಳಾಡ್ಕೊಂಡಾದರೂ ಸರಿ ಆ ಸೈಕಲ್ನ ಓಡಿಸ್ತಾ ಇದ್ವಿ. ಆದರೆ ಇವತ್ತಿನ ಮಕ್ಕಳಿಗೆ ಆ ಖುಷಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳಬಹುದು. ಸೈಕಲ್ ಕೊಡಿಸಿ, ಸೈಕಲ್ ತುಳಿಸಿ ಮಕ್ಕಳಿಗೆ, ಅದೊಂದು ರೀತಿ ಎಕ್ಸಸೈಸ್ ಕೂಡ ಆಗುತ್ತೆ, ಹಾಗೆಯೇ ಎಂಟರ್ಟೈನ್ಮೆಂಟ್ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಮಂಡಿಕಲ್ ಕೃಪಾ ಅವರು ಸಂದೇಶವನ್ನು ಕಳಿಸ್ತಾರೆ. ನಮಸ್ಕಾರ, ನಾವು ಸೈಕಲ್ ಬಾಡಿಗೆ ಪಡೆದು 4 ಜನ ಸ್ನೇಹಿತರು ಸೈಕಲಲ್ಲಿ ಮನೆ ಹತ್ರ ರೌಂಡ್ ಹಾಕ್ತಾ ಇದ್ವಿ, ಸಮಯ ಮುಗಿದ ನಂತರ 1 ಗಂಟೆಗೆ 1 ರೂಪಾಯಿ ಕೊಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಹೆಣ್ಮಕ್ಳು ಸೈಕಲ್ ಓಡಿಸುವಾಗ, ನಾವು ಸೈಕಲ್ ಓಡಿಸುವಾಗ ಹೆಣ್ಮಕ್ಳಿಗೂ ಕೂಡ ಸೈಕಲ್ ಬಂತು. ನಾನು ಹೊಲಗಳ ಹತ್ತಿರ ಸೈಕಲ್ನಲ್ಲಿ ಹೋಗಿ ಬರ್ತಿದ್ವಿ ಅಂತ ನೆನಪಾಗ್ತಿದೆ ಅಂತ ಹೇಳಿ ಈ ವಿಷಯ ತಗೊಂಡಿದ್ದು ತುಂಬ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಮಂಡಿಕಲ್ ಕೃಪಾ ಅವರು. ಹಾಗೆಯೇ ಸಾಕಷ್ಟು ಸಂದೇಶಗಳು ಬರ್ತಾ ಇದೆ, ಆ ಎಲ್ಲ ಸಂದೇಶಗಳನ್ನು ಮತ್ತೆ ಓದ್ತೀನಿ ಅಂತ ಹೇಳ್ತಾ ಮತ್ತೆರಡು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ, ಟ್ಯೂನ್ ಮಾಡಿ FM ರೇನ್ಬೋ, ಕನ್ನಡ ಕಾಮನ ಬಿಲ್ಲು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಸೆ. 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ನಾನು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಬಾಡಿಗೆ ಸೈಕಲ್ಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಸಂದೇಶಗಳ ಸುರಿಮಳೆ ಆಗ್ಬಿಟ್ಟಿದೆ. ನಿಮ್ಮ ಸೈಕಲ್ ಸವಾರದ ಅನುಭವ ಕೇಳಿ ಖುಷಿ ಆಯಿತು. ನಮ್ಮಲ್ಲಿ 12 ಹೀರೋ ಸೈಕಲ್ ಇತ್ತು. ಸೈಕಲ್ ಶಾಪು ಇವತ್ತಿಗೂ ಇದೆ. ಬೆಳಿಗ್ಗೆ ರಾತ್ರಿ ವೇಳೆ ನಾವು ಸೈಕಲ್ಗಳನ್ನು ಬಾಡಿಗೆಗೆ ಕೊಡ್ತಿದ್ವಿ. ಪಾಳಿಯಲ್ಲಿ ಕೆಲಸ ಮಾಡುವ ಪೊಲೀಸ್ನವರು ಬಂದು ಸೈಕಲ್ನ ಬಾಡಿಗೆಗೆ ಪಡೆಯುತ್ತಿದ್ರು. ಆ ಅನುಭವ ನನಗೆ ನೆನಪಿದೆ ಅಂತ ಹೇಳಿ ಹೆಬ್ಬಾಳಿಂದ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಮಸ್ಕಾರ ಅಂತ ಹೇಳಿ ಸುಧೀಂದ್ರ ಅವರು ಸಂದೇಶವನ್ನು ಕಳಿಸಿದ್ರು. ಮತ್ತೊಮ್ಮೆ ಏನೋ ಒಂದು ದೊಡ್ಡ ಕತೆನೇ ಬರೆದಿದ್ದಾರೆ. ಸ್ವಲ್ಪ ಸಮಯ ಕಡಿಮೆ ಇರೋದ್ರಿಂದ ನಿಮ್ಮ ಕತೆ ಇನ್ನೊಂದ್ಸಲ ಓದ್ತೀನಿ ಅಂತ ಹೇಳ್ತಾ, ಗೌರಿ ಬೆಂಗಳೂರಿನಿಂದ, ಆವಾಗ ನಾನು ಸೈಕಲ್ ರೈಡ್ ಮಾಡಿಲ್ವಲ್ಲ, ಇನ್ನೂ ಕೂಡ ಒನ್ ಟೈಮ್ ರೈಡ್ ಮಾಡೋಕೆ ಸಿಕ್ಕಿಲ್ಲ ನೋಡಿ, ಆ ದಿನಗಳ ಮಸ್ತ್ ಕಣ್ರಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಆವಾಗ ಅವಕಾಶ ಸಿಕ್ಕಲಿಲ್ಲ ಅಂತ ಏನು, ಇವಾಗಂತೂ ಅವಕಾಶ ಇದ್ದೇ ಇದೆ. ಸೊ ಸೈಕಲ್ ಸಿಕ್ಕಿದಾಗ ಖಂಡಿತವಾಗ್ಲೂ ನೀವು ರೈಡ್ ಮಾಡಿ ಅಂತ ಹೇಳ್ತಾ, ನಾವು ಚಿಕ್ಕವರಿದ್ದಾಗ ಎಲ್ಲರೂ ಮನೆಯಲ್ಲೂ ಸೈಕಲ್ ಇರ್ತಾ ಇರಲಿಲ್ಲ. ಸೈಕಲ್ ಬಾಡಿಗೆ ಮಾತ್ರ ಅಲ್ಲ, ಸೈಕಲ್ ಸಾಲ ಕೂಡ ಪಡೆಯೋದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ, ಒಂದು ನಿಮಿಷ ಸೈಕಲ್ ಕೊಡಿ ಅಂತ ಇಸ್ಕೊಂಡು ಹೋಗೋದು ಇತ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಗೋಪಾಲಕೃಷ್ಣ KS ಟೌನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬು ತುಂಬು ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹೊತ್ತು ಬಂದೇ ಬಿಡ್ತು. ವಿಷಯ ಮಾತಾಡೋಕ್ಕೆ ಸಾಕಷ್ಟಿತ್ತು, ಆದರೆ ಏನು ಮಾಡ್ತೀರಾ, ಸಮಯದ ಅಭಾವ ಇರೋದ್ರಿಂದ ವಿಷಯಕ್ಕೆ ಒಂಚೂರು ಕತ್ರಿ ಹಾಕಲೇಬೇಕಲ್ವಾ. ಸೊ ಇರಲಿ, ಪರವಾಗಿಲ್ಲ, ಮತ್ತೊಂದು ದಿನ ಇದೇ ಥರ ಒಂದೊಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿಗ್ತಾ ಹೋಗಬಹುದು. ಈ ಬಾಡಿಗೆ ಸೈಕಲ್ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ ಟ್ಯೂನ್ ಮಾಡಿ. ಇದು FM ರೇನ್ಬೋ ಕನ್ನಡ ಗಮನವಿಲ್ಲೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನು ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ.

0: ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ರೇಡಿಯೋ ಪ್ರವರ್ತಕರಲ್ಲಿ ಒಬ್ಬರಾದ ನಾ ಕಸ್ತೂರಿ ಅವರ ಸ್ಮರಣೆ ಆಗಸ್ಟ್ 14ರಂದು. ಆ ಕಾಲದಲ್ಲಿ ಬಿಎ ಆನರ್ಸ್ ಮಾಡಿದ್ರು ನಾ ಕಸ್ತೂರಿಯವರು. ಮೈಸೂರಿನ ಬನುಮಯ್ಯ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದರು. ಸಾಮಾಜಿಕ ಕೆಲಸಗಳಲ್ಲಿ ಸದಾ ಮುಂದು. ವಿದ್ಯಾರ್ಥಿಗಳನ್ನು ಸಂಘಟಿಸಿದರು, ಪತ್ರಿಕೆಗಳಿಗೆ ಬರೆದರು, ನಾಟಕ ರಚನೆ ಮಾಡಿದರು, ರೇಡಿಯೋ ಕೆಲಸ ಮಾಡಿದರು. ಅವರ ಅನರ್ಥ ಕೋಶ ಅಂತೂ ಅದೊಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವೇ ಆಗಿದೆ. ಈಗ ಕೇಳೋಣ ನಾ ಕಸ್ತೂರಿ ಅವರ ಧ್ವನಿಯನ್ನು.
2: ಜನರ ಅನುಭವವನ್ನ ಜಾಣ್ಮೆಯ ಉಪ್ಪಿನಲ್ಲಿ ವಿನೋದದ ಖಾರದಲ್ಲಿ ಮುಳುಗಿಸಿ ತೆಗೆದದ್ದೇ ಗಾದೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಗಾದೆ ಸತ್ಯವೂ ಹೌದು ಪ್ರಿಯವೂ ಹೌದು. ಅಂದರೆ ಸತ್ಯದ ಒಂದು ಮುಖ, ಪ್ರಿಯದ ಒಂದು ಕಿಡಿ. ಸಮಯೋಚಿತವಾದ ಒಂದು ಗಾದೆ ಸನಾತನವಾದ ಅಜ್ಞಾನವನ್ನು ತೊಲಗಿಸ್ಬಿಡ್ತದೆ. ಐದು ಬೆರಳುಗಳು ಒಂದೇ ಸಮನಾಗಿರ್ತದೇನಯ್ಯಾ, ಯೋಚಿಸು ಅಂದರೆ ಸಾಕು. ಅದರ ಅಂತರಾರ್ಥವನ್ನು ಕುರಿತು ಯೋಚಿಸಿದ್ರಾಯಿತು, ಒಂದೇ ಸಮನಾಗಿ ಇಲ್ಲದಿರುವುದರಿಂದಲೇ ಅವು ಅಷ್ಟು ಪ್ರಯೋಜನ, ಇದ್ದಿದ್ದರೆ ಬಹು ಕಷ್ಟವಾಗಿತ್ತು ಎಂದು ಅರಿತರೆ ಪ್ರಪಂಚದ ವಿವಿಧ ರಾಷ್ಟ್ರಗಳು ಐದು ಬೆರಳಂತೆ ಒಟ್ಟು ಸೇರಿ ಕೆಲಸ ಮಾಡಬೇಕು, ಕೆಲಸ ಮಾಡಿದರೆ ಏನೇ ಕ್ಷೇಮ ಎಂಬ ತಿಳುವಳಿಕೆ ಬರೋದು. ಆ ಗಾದಿಯಲ್ಲಿ ಅಂತಹ ಸೂತ್ರ ಅಡಗಿದೆ. ಜಾಣ ಬಲುಜಾಣ ಆದರೆ ತುಸು ಕೋಣ ಅಂತಾರಲ್ಲ ಹಾಗೆ, ಜಾಣ್ಮೆ ವಿನೋದ ಎರಡೂ ಇವೆ ಗಾದೆಗಳಲ್ಲಿ. ಅಂದರೆ ತುಸು ಕೋಣ, ಕೋಣ ಈತು ಅಂದರೆ ಕೊಟ್ಟಿಗೆಲಿ ಕಟ್ಟು ಅಂತ ಹೇಳುವ ಕೋಣತನವಲ್ಲ. ಕುಂಭಕೋಣಕ್ಕೆ ಹೋದರೂ ಕುಂಭದ್ರೋಣ ತಪ್ಪಲಿಲ್ಲ ಅಂತಾರಲ್ಲ ಆ ಕೋಣ. ಅಂದರೆ ಮನೋಚು ಚುರುಕು ಡೊಂಕು ಕೊಂಕು ಚುಚ್ಚಿ ಬುದ್ಧಿ ಕಲಿಸುವಂತಹ ಉಪದೇಶ. ಕಂಡದ್ದನ್ನು ಹೇಳಿದ್ರೆ ಕೆಂಡದಂತಹ ಕೋಪ ಅಂತದೆ ಗಾದೆ, ನಿಜ ಹೇಳಿದ್ರೆ ನಿಷ್ಠುರ. ಆದ್ದರಿಂದ ನಾವು ಆ ಕೋಪಕ್ಕೆ ಕಾರಣವೇನೆಂದು ವಿವೇಚಿಸಬೇಕು. ಕಂಡದ್ದನ್ನಷ್ಟೇ ಹೇಳಿದ್ರಿಂದ ಕೋಪವೇ? ಹಾಗಾದರೆ ಅದಕ್ಕೆ ಉಪ್ಪು ಖಾರ ಬೆರೆಸಿ ಸಿಂಗಾರ ಬಂಗಾರ ಮಾಡಿ ಬಣ್ಣ ಕಟ್ಟಿ ಸುಣ್ಣ ಬೆಳೆದು ಹೇಳಬೇಕಾಗ್ತದೆ? ಅಥವಾ ಕಂಡದ್ದನ್ನಷ್ಟೂ ಹೇಳಿದ್ರಿಂದ ಕೋಪ ಬಂತೆ? ಹಾಗಾದರೆ ಅದಕ್ಕೆ ನೀರು ಬೆರೆಸಿ ಅದನ್ನು ತಗ್ಗಿಸಿ ಕುಗ್ಗಿಸಿ ಅದನ್ನು ಸಪ್ಪೆ ಎಣಿಸಿ ಸಿಪ್ಪೆ ಎಣಿಸಿ ಅದರ ಹಾಗೆ ಹೇಳಬೇಕು. ಆಗ ತೃಪ್ತಿ ಇತರರಿಗೆ ಹಾಗೂ ಆ ನಿಷ್ಠುರ ಬರುವ ಪ್ರಾಣಿಗೆ. ಹೀಗೆ ಗಾದೆಗಳು ನಮಗೆ ಜೀವನೋಪಾಯಗಳನ್ನು ಬಲು ಜಾಣ್ಮೆಯಿಂದ ಬೋಧಿಸುತ್ತದೆ. ಬೀದಿಯಲ್ಲಿ ಹೋಗೋ ಮಾರಿನ ಮನೆಗೆ ನುಗ್ಗಲು ಆಹ್ವಾನಿಸಬಾರದು. ಅನಿರೀಕ್ಷಿತವಾಗಿ ಗಂಟು ಸಿಕ್ಕರೆ ಒಂದು ಕೊಡೆ ಕೊಂಡ್ಕೊಂಡು ಬೆಳೆದಂಗಳು ಸುಡುತ್ತದೆ ಅಂತ ಅದನ್ನು ಅರ್ಧರಾತ್ರಿಯಲ್ಲಿ ಹಿಡಿಬಾರದು. ಕೈಗೆ ಕೆಸರಾದ್ರೇನೆ ಬಾಯಿಗೆ ಮೊಸರು ಸಿಗುವುದು, ರುಚಿಸುವುದು. ಆದ್ದರಿಂದ ಎಮ್ಮೆ ಸಗಣಿ ಎತ್ತಲು ಹಿಂಜರಿಯಬಾರದು. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡುವುದೇ ಉತ್ತಮ. ಆದ್ದರಿಂದ ಉದ್ಧರೇ ಆತ್ಮನ ಆತ್ಮಾನ. ಅತ್ತೆ ಒಡೆದ ಪಾತ್ರೆಗೆ ಬೆಲೆ ಇಲ್ಲ, ಸೊಸೆ ಒಡೆದ ಪಾತ್ರೆಗೆ ಸಾವಿರ ವರಹ. ಆದ್ದರಿಂದ ದೊಡ್ಡವರು ಏನು ಮಾಡಿದ್ರು ತಪ್ಪಿಸ್ಕೊಂಡು ಬಿಡ್ತಾರೆ, ಬಗ್ಗಿದವನು ಬೆನ್ಮೇಲೆ ಬೆಡ್ಡಿಂಗ್ ಏರಿಸ್ಬಿಡ್ತಾರೆ, ಬಡವ ಮಡಗಿದಂಗಿರು ಇತ್ಯಾದಿ ಸಮಾಜ ಶಾಂತಿ ಪಾಲಕ ಸೂತ್ರಗಳೂ ಇವೆ ಈ ಗಾದೆಗಳಲ್ಲಿ. ಒಪ್ಪತ್ತುಂಡವನು ಯೋಗಿಯಂತೆ, ಎರಡು ಹೊತ್ತುಂಡವನು ಭೋಗಿಯಂತೆ, ಮೂರು ಹೊತ್ತುಂಡವನನ್ನು

0: ಎತ್ಕೊಂಡು ಹೋಗಿ ಅಂತದೇ ಲೋಕ ಅನುಭವ ಅಂದರೆ ಗಾದೆ. ದಂಡಿನಲ್ಲಿ ಯಾವ ಸೋದರ ಮಾವ ಎಂಬ ಗಾದೆ ನೀತಿಯನ್ನೆಲ್ಲ ಕಣ್ಣ ಮುಂದೆ ತರ್ತದೆ. ಆವ ಸೋದರ ಮಾವ, ಅವ ಸೋದರ ಮಾವ, ಇವ ತಾತ, ಇವ ಚಿಕ್ಕಪ್ಪನ ಮೊಮ್ಮಗ ಎಂಬ ಮೋಹ ತಾನೇ ಅರ್ಜುನ ಕೈಯಿಂದ ಗಾಂಡೀವನ್ನು ಸರಿಸಿತ್ತು ದಂಡಿನಲ್ಲಿ ಬಿಲ್ಲುಬಾಣ ಸಹಿತ. ದಂಡಂ ದಶಗುಣಂ ಭವೇತೆ ಅಂತ ಹೇಳಿದ ಮೇಲೆ ಇಳಿಯ ಮುಳುಗಿದವನಿಗೆ ಚಳಿ ಏನು, ಶೀತ ಏನು? ಎಷ್ಟೋ ಇಷ್ಟಪರಂತಪ ಅಲ್ವೇ. ಹಾವು ಸಾಯಬಾರದು, ಕೋಲು ಮುರಿಯಬಾರದು, ಅರ್ಧ ರಾಜ್ಯ ಸಿಗಲೇಬೇಕು, ಭೀಷ್ಮ ದ್ರೋಣರು ಬದುಕಬೇಕು, ಹೇಗೆ ಸಾಧ್ಯ? ಅಕ್ಕಿ ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ, ಇದು ಅರ್ಜುನನ ಸಮಸ್ಯೆ. ಗಾದೆಗಳು ಎಷ್ಟು ಜಾಣ್ಮೆಯಿಂದ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುತ್ತವೆ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕನ್ನಡದ ರೇಡಿಯೋ ಪ್ರವರ್ತಕ ಸಾಹಿತಿ ನಾ ಕಸ್ತೂರಿ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಾತಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
6: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು, ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
9: ಪಾಡ್ಕಾಸ್ಟ್ ಆರ್ ವೈರಲ್ ರೀಲ್ಸ್ ಕೆ ಶೋರ್ ಮೇ ಸೋಚೋ ಅಸಲಿ ಓಜಿ ಕೌನ್ ಹೈ ಬಾಸ್. ರೆಟ್ರೋ ಇಸ್ ದ ನ್ಯೂ ಕೂಲ್ ಆರ್ ಇಂಡಿಯಾ ಕಾ ಸಬ್ಸೆ ಪಹಲಾ ಟ್ರೆಂಡ್ ಸೆಟರ್ ಹೈ ಅಪ್ನಾ ಆಕಾಶವಾಣಿ. ವಹಿ ಸುಕೂನ್ ವಾಲಿ ವೈಬ್, ಮ್ಯೂಸಿಕ್ ಆರ್ ಸಾಲಿಡ್ ಇನ್ಫೋ, ಪೂರೆ 90 ಸಾಲೋ ಸೆ ನಾನ್ ಸ್ಟಾಪ್ ಟ್ರೆಂಡಿಂಗ್. ಟ್ಯೂನ್ ಇನ್ ಕರೋ, ಕ್ಯೂಂಕಿ ಲೆಜೆಂಡ್ಸ್ ಕಭಿ ಔಟ್ಡೇಟೆಡ್ ನಹೀ ಹೋತೆ. ಆಕಾಶವಾಣಿ 90 ಇಯರ್ಸ್ ಸೆ ಇಂಡಿಯಾ ಕಿ ಒರಿಜಿನಲ್ ಆವಾಜ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
2: ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಜ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಕಾಂಗ್ರೆಸ್ ನೇತಾ ವಿ ಡಿ ಸತೀಶನಃ ಅದ್ಯ ಪ್ರಾತಃ ತಿರುವನಂತಪುರಂ ನಗರಸ್ಯ ಕೇಂದ್ರೀಯ ಕ್ರೀಡಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಶಪಥವಚನಂ ಸ್ವೀಕೃತವಾನ್. ಪಶ್ಚಿಮಬಂಗಸರ್ವಕಾರೇಣ ಸ್ವಸ್ಯ ನಿರ್ವಾಚನಸ್ಯ ಪ್ರತಿಜ್ಞಾನುಸಾರಂ ಕಥಿತ ಸಂಸ್ಥಾಗತ ಭ್ರಷ್ಟಾಚಾರಸ್ಯ ಮಹಿಳಾ ವಿರುದ್ಧಮ ಅತ್ಯಾಚಾರಸ್ಯ ಚ ಅನ್ವೇಷಣಾರ್ಥಂ ದ್ವೌ ಅನ್ವೇಷಣಾಯೋಗೌ ನಿರ್ಮಿತೌ. ಸ್ವಾಸ್ಥ್ಯ ಪರಾಮರ್ಶಪತ್ರೆ ಉಷ್ಣತರಂಗಸ್ಯ ಸ್ಥಿತಿಂ ನಿವಾರಯಿತುಂ ಆಯುರ್ವೇದಾದಿ ವಿವಿಧ ಆಯುಷ ಪ್ರಣಾಳ್ಯಾಃ ಪಾರಂಪರಿಕ ಸ್ವಾಸ್ಥ್ಯ ನಿವಾರಕೋಪಾಯಾಃ ಅಪಿ ಸಮಾವಿಷ್ಟಾಃ ಸಂತಿ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ದಲಂ ಎಂ ಎ ಚಿದಂಬರಂ ಕ್ರೀಡಾಂಗಣೆ ಸನ್ರೈಸರ್ಸ್ ಹೈದರಾಬಾದ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಜೋನಾಸ್ ಗಹರ್ ಸ್ಟೋರೇಜ ಓಸ್ಲೋ ನಗರೆ ಪ್ರತಿಬಂಧಿತ ಪ್ರತಿನಿಧಿ ಸ್ತರೀಯ ವಾರ್ತಾಲಾಪಂ ಕೃತವಂತೌ. ಸ್ವಕ್ಷೋರ್ಜಾಯಾಃ ನೀಲ ಅರ್ಥವ್ಯವಸ್ಥಾಯಾಃ ಹರಿತ ಸಂಕ್ರಮಣಸ್ಯ ಚ ಕ್ಷೇತ್ರೇಷು ಸಹಕಾರಂ ವರ್ಧಯಿತುಂ ಮಹತ್ವಪೂರ್ಣಂ ಸೋಪಾನಂ ಲಕ್ಷ್ಯೀಕೃತ್ಯ ಭಾರತ ನಾರ್ವೆ ಸಂಬಂಧಂ ಹರಿತ ಸಾಮರಿಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರ್ತುಂ ಉಭಾವಪಿ ನೇತಾರೌ ಸಹಮತೌ ಅಭವತಾಂ.
3: आज हम भारत नॉर्वे संबंधों को एक ग्रीन स्ट्रेटेजिक पार्टनरशिप का स्वरूप दे रहे हैं. इस स्ट्रेटेजिक पार्टनरशिप से क्लीन एनर्जी से लेकर क्लाइमेट रेजिलियंस, ब्लू इकोनॉमी, उससे लेकर के ग्रीन शिपिंग, हर क्षेत्र में भारत की स्केल, स्पीड और टैलेंट को नॉर्वे की टेक्नोलॉजी और कैपिटल के साथ जोड़कर हमारी कंपनी ग्लोबल सॉल्यूशंस डेवलप करेगी.
2: ವಾರ್ತಾಲಾಪಾವಧೌ ಉಭೌ ನೇತಾರೌ ದ್ವೈಪಾಕ್ಷಿಕ ಸಂಬಂಧಾನಾಂ ಸಂಪೂರ್ಣ ಕ್ಷೇತ್ರಸ್ಯ ಸಮೀಕ್ಷಾಂ ಅಕುರುತಾಂ.
3: ಭಾರತ ಔರ್ ಯುರೋಪ್ ಅಪ್ನೆ ಸಂಬಂಧೋ ಕೆ ಏಕ್ ನಯೆ ಸ್ವರ್ಣಿಮ್ ಯುಗ್ ಮೇ ಪ್ರವೇಶ್ ಕರ್ ರಹೆ ಹೈನ್. ಪಿಛ್ಲೆ ವರ್ಷ ಭಾರತ ಔರ್ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್ ಕೆ ಏಕ್ ಐತಿಹಾಸಿಕ ಟ್ರೇಡ್ ಅಂಡ್ ಇಕಾನಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಲಾಗೂ ಕಿಯಾ. ಯಹ ಅಗ್ರಿಮೆಂಟ್ ಭಾರತ ಔರ್ ನಾರ್ವೆ ಕೆ ಬೀಚ್ ಶೇರ್ಡ್ ಪ್ರೋಗ್ರೆಸ್ ಔರ್ ಪ್ರಾಸ್ಪರಿಟಿ ಸುನಿಶ್ಚಿತ ಕರ್ನೆ ಕಾ ಬ್ಲೂ ಪ್ರಿಂಟ್ ಹೈ. ಇಸ್ ಅಗ್ರಿಮೆಂಟ್ ಮೇ ಅಗಲೆ 15 ವರ್ಷ ಮೇ ಭಾರತ ಮೇ $100 billion ಇನ್ವೆಸ್ಟ್ಮೆಂಟ್ ಔರ್ 1 million ಜಾಬ್ಸ್ ಕ್ರಿಯೇಟ್ ಕರ್ನೆ ಕಾ ಲಕ್ಷ್ಯ ಹೈ.
2: ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಸ್ವೀಡನ್ ದೇಶಸ್ಯ ದ್ವಿದಿವಸೀಯ ಯಾತ್ರಾ ಸಮಾಪಿತ. ಸ್ವೀಡನ್ ದೇಶಸ್ಯ ಪ್ರವಾಸೆ ಅನೇಕಾನಿ ಮಹತ್ವಪೂರ್ಣಾನಿ ಪರಿಣಾಮಾನಿ ಪ್ರಾಪ್ತಾನಿ ಯೇನ ದ್ವೈಪಾಕ್ಷಿಕ ಸಂಬಂಧೇಷು ನೂತನ ಗತಿ ಪ್ರಾಪ್ತ ಇತಿ ಶ್ರೀಮೋದಿನಾ ಸಾಮಾಜಿಕಾಂತರ್ಜಾಲೀಯ ಪಟಲೇ ಉಕ್ತಂ. ಸಹ ಅವದತ್ ಯತ್ ತೇಷಾಂ ದ್ವೈಪಾಕ್ಷಿಕ ಉಪಬಂಧಾನ್ ವ್ಯೂಹಾತ್ಮಕ ಸಹಭಾಗಿತ್ವಂ ಪ್ರತಿ ಉನ್ನತೀಕರಣಾತ್ ಆರಭ್ಯ ಸಂಯುಕ್ತ ನವಾನ್ವೇಷಣ ಸಹಭಾಗಿತ್ವಂ ಇತ್ಯಸ್ಯ ದ್ವಿತೀಯೋ ಭಾಗಃ ಅಥ ಭಾರತ ಸ್ವೀಡನ್ ಪ್ರೌದ್ಯೋಗಿಕಿ ಕೃತ್ರಿಮ ಬುದ್ಧಿಮತ್ತಾ ಮಾರ್ಗಸ್ಯ ಆರಂಭಾತ್ ಆರಭ್ಯ ಆಗಾಮಿಷು ಪಂಚವರ್ಷೇಷು ದ್ವೈಪಾಕ್ಷಿಕ ವ್ಯಾಪಾರಂ ದ್ವಿಗುಣೀಕರಣಸ್ಯ ಲಕ್ಷ್ಯಂ ಅಭವದಿತಿ. ಸಹ ಸ್ವೀಡನ್ ದೇಶಸ್ಯ ಜನೇಭ್ಯಃ ಸ್ವೀಡನ್ ದೇಶಸ್ಯ ಸರ್ವಕಾರಾಯ ಪ್ರಧಾನಮಂತ್ರಿ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಸ್ಮೈ ಚ ಸ್ನೇಹಾಭಿವರ್ಷಣಾಯ ಧನ್ಯವಾದ ಭಾವಾನ್ ಪ್ರಾಯಕ್ಷತ್. ಅಗ್ರಿಮೇಷು ಪಂಚವರ್ಷೇಷು ದ್ವೈಪಾಕ್ಷಿಕ ಆರ್ಥಿಕ ವಿನಿಮಯಂ ದ್ವಿಗುಣೀಕರ್ತುಂ ಮೇಕ್ ಇನ್ ಇಂಡಿಯಾ ಮೇಡ್ ವಿತ್ ಸ್ವೀಡನ್ ಇತ್ಯೇತಯೋಶ್ಚ ಉಪಕ್ರಮಯೋಃ ವಿಶೇಷತಃ ಹರಿತ ಹೈಡ್ರೋಜನ್ ಸೆಮಿಕಂಡಕ್ಟರ್ಸ್ ಉನ್ನತ ವಿನಿರ್ಮಾಣಂ ಇತ್ಯಾದಿಷು ಕ್ಷೇತ್ರೇಷು ಸಹಕಾರಂ ಸುದೃಢೀಕರ್ತುಂ ಸಮಗ್ರ ಮಾರ್ಗಚಿತ್ರಸ್ಯ ಲಕ್ಷ್ಯಂ ಅಸ್ತೀತಿ ಸಹ ಪ್ರಾವೋಚತ್. ಕಾಂಗ್ರೆಸ್ ದಲಸ್ಯ ವಿ ಡಿ ಸತೀಶನಃ ಅದ್ಯ ಪ್ರಾತಃ ತಿರುವನಂತಪುರಂ ನಗರಸ್ಯ ಕೇಂದ್ರೀಯ ಕ್ರೀಡಾಂಗಣೆ ಆಯೋಜಿತೆ ಭವ್ಯ ಸಮಾರೋಹೆ ಕೇರಳಂ ರಾಜ್ಯಸ್ಯ ನೂತನ ಮುಖ್ಯಮಂತ್ರಿ ರೂಪೇಣ ಶಪಥ ವಚನಂ ಸ್ವೀಕೃತವಾನ್. ರಾಜ್ಯಪಾಲಃ ರಾಜೇಂದ್ರನ್ ವಿಶ್ವನಾಥ ಅರ್ಲೇಕರಃ ಶ್ರೀ ಸತೀಶನಂ ಪದಸ್ಯ ಗೋಪನೀಯತಾಯಾಃ ಚ ಶಪಥಂ ಕಾರಿತವಾನ್. ಮುಖ್ಯಮಂತ್ರಿಣಾ ಸಹ ಏಕವಿಂಶತಿಃ ಸದಸ್ಯಾಃ ಮಂತ್ರಿಪರಿಷದಃ ಕಾರ್ಯಭಾರಂ ಸ್ವೀಕೃತವಂತಃ. ಅಸ್ಮಿನ್ ಕಾರ್ಯಕ್ರಮೆ ಕಾಂಗ್ರೆಸ್ ದಲಸ್ಯ ಅಧ್ಯಕ್ಷಃ ಮಲ್ಲಿಕಾರ್ಜುನ ಖಡ್ಗೆ, ಕಾಂಗ್ರೆಸ್ ದಲಸ್ಯ ನೇತಾ ರಾಹುಲ್ ಗಾಂಧಿ, ಕರ್ನಾಟಕಸ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ,

ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಂಜೆ 6:30 ಸಮಯ, ದಿನದ ಓಟ ಮುಗಿಸಿ ಮನೆ ಸೇರುವಂತಹ ಹೊತ್ತು. ಒಂದಷ್ಟು ಜನ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀರಾ, ಒಂದಷ್ಟು ಜನ ಆಫೀಸಿಂದ ಸುಸ್ತಾಗಿ ಮನೆಗೆ ಹೋಗ್ತಾ ಇರ್ತೀರ, ಇಲ್ಲ ಮನೆಯಲ್ಲಿ ಒಬ್ಬರೇ ಕೂತು ಕಿಟಕಿಯಿಂದ ಹೊರಗೆ ನೋಡ್ತಾ ಇರ್ತೀರ. ದಿನವೆಲ್ಲ ದುಡಿದ ಮೇಲೆ ಈಗ ಮನಸ್ಸು ಭಾರ ಅನ್ನಿಸ್ತಾ ಇದೆ ಅಲ್ವಾ? ಇವತ್ತು ಏನೂ ಆಗ್ಲೇ ಇಲ್ವಲ್ಲ ಅನ್ನೋ ನಿರಾಸೆ, ಅಯ್ಯೋ ಅದ್ ಮಾಡ್ಬೇಕು ಅನ್ಕೊಂಡಿದ್ದೆ ಮಾಡಕ್ಕಾಗ್ಲಿಲ್ವ

ಅನ್ನೋ ಹತಾಶೆ, ನಾನು ಎಲ್ಲಿ ಅಡುವುದೇ ಅನ್ನೋ ಒಂದು ಪ್ರಶ್ನೆ. ಥ್ಯಾಂಕ್ ಯು ರೇಡಿಯೋನ ಆನ್ ಮಾಡಿದ್ದಕ್ಕೆ. ಇನ್ನು 10 ನಿಮಿಷ ನಿಮ್ ಜೊತೆ ನಾನಿರ್ತೀನಿ. ಒಂದು ಕಪ್ ಚಹಾ ಇರ್ತಾ ನಾವಿಬ್ರು ಮಾತಾಡೋಣ. ಮೊದಲ ಮಾತು ಇದೊಂದೇ, ಕೊನೆ ಮಾತು ಕೂಡ ಇದೆ. ನೀವು ಸೋತಿಲ್ಲ, ಖಂಡಿತ ಸೋತಿಲ್ಲ. ಸ್ವಲ್ಪ ಸುಸ್ತಾಗಿದೆ, ನೀವು ಸುಸ್ತಾಗಿದ್ದೀರಾ ಅಷ್ಟೇ. ನೋಡಿ, ಒಂದು ಸಲ ಸೂರ್ಯನನ್ನೇ ದಿಟ್ಟಿಸಿ ನೋಡಿ. ಇಡೀ ದಿನ ಊರಿಗೆಲ್ಲ ಬೆಳಕೊಟ್ಟು ಈಗ ಮುಳುಗ್ತಾ ಇದ್ದಾನೆ. ಅವನ್ ಸೋತು ಮುಳುಗ್ತಾ ಇದ್ದಾನಾ? ಇಲ್ವೇ ಇಲ್ಲ, ರೆಸ್ಟ್ ಮಾಡ್ತಾ ಇದ್ದಾನೆ, ನಾಳೆ ಮತ್ತೆ ಹುಟ್ಟೋಕೆ. ನೀವು ಕೂಡ ಹಾಗೆ ಡಿಯರ್, ಇಡೀ ದಿನ ಮನೆಗೋಸ್ಕರ, ಕೆಲ್ಸಕ್ಕಾಗಿ, ಸಂಸಾರಕ್ಕಾಗಿ ಓಡಾಡಿದಿರ. ಈ ಸಂಜೆ ಹೊತ್ತಲ್ಲಿ ಸುಸ್ತಾಗೋದು ತಪ್ಪ, ಖಂಡಿತ ಅಲ್ಲ.

ಒಂದು ಕಥೆ ಹೇಳ್ತೀನಿ. ನಮ್ಮೂರಿನ ಕೆರೆಯರಿ ಮೇಲೆ ಒಂದು ಹಳೇ ಆಲದ ಮರ ಇತ್ತು. ಅಜ್ಜ ಹೇಳ್ತಿದ್ರು, ಆ ಮರಕ್ಕೆ ಹೆಚ್ಚು ಕಮ್ಮಿ 400 ವರ್ಷ ಅಂತೆ. ನಮ್ ತಾತ ಮುತ್ತಾತರು ಕೂಡ ಆ ಮರ ನೋಡಿದ್ರು ಅಂತ. ಎಷ್ಟೋ ಬೇಸಿಗೆಗಳನ್ನ ಕಂಡಿದೆ, ಎಷ್ಟೋ ಮಳೆಗಳನ್ನ ಕಂಡಿದೆ, ಹಾಗೆ ಚಂಡಮಾರುತಗಳನ್ನ ಕೂಡ ಕಂಡಿದೆ. ಸಂಜೆ ಹೊತ್ತು ಆ ಮರದಗಳ ಕೂತ್ಕೊಂಡ್ರೆ ಎಂಥ ಸಮಾಧಾನ ಗೊತ್ತಾ? ಆದ್ರೆ ಕಾಲಕ್ರಮೇಣ ಮಳೆಗಾಲದಲ್ಲಿ ಗಾಳಿ ಜೋರಾಗಿ ಬೀಸಿದಾಗ ಆ ಮರ ಸ್ವಲ್ಪ ಬಾಗ್ತಾ ಇತ್ತಂತೆ. ಮಳೆಗಾಲದಲ್ಲಿ ಕೊಂಬೆಗಳು ತುಂಬಾ ಅಲ್ಗಾಡ್ತಿದ್ವಂತೆ, ಬಹಳಷ್ಟು ಎಲೆಗಳು ಉದುರ್ತಾ ಇತ್ತು. ಆಗ ಊರ್ನವರೆಲ್ಲ ಹೇಳ್ತಿದ್ರಂತೆ, ಅಯ್ಯೋ ಈ ಮರ ಇನ್ನೇನು ಬಿದ್ದು ಹೋಗ್ಬೋದು ಅಂತ. ಅದೇ ರೀತಿ ಎಷ್ಟೋ ವರ್ಷಗಳು ಅನ್ಕೋತಾ ಇದ್ರಂತೆ. ಆದ್ರೆ ಮಳೆ ಮುಗಿದ ನಂತರ ಬೆಳಗ್ಗೆ ಎದ್ದು ನೋಡಿದ್ರೆ ಆ ಮರ ಹಾಗೇ ನಿಂತಿರ್ತಿತ್ತಂತೆ, ಇನ್ನೂ ಗಟ್ಟಿಯಾಗಿ. ಯಾಕೊತ್ತಾ? ಅದ್ರ ಬೇರು ಕೆರೆ ನೀರಿನ ತನಕ ಇಳಿದಿತ್ತು, ಆಳವಾಗಿ ಬೇರ್ ಬಿಟ್ಟಿತ್ತು. ಮೇಲೆ ಗಾಳಿ ಬೀಸಿದ್ರು ಅದ್ರ ತಳ ಗಟ್ಟಿಯಾಗಿತ್ತು. ಕೇಳಿಸ್ಕೊಳ್ಳಿ, ನೀವು ಕೂಡ ಆ ಆಲದ ಮರ ಇದ್ದ ಹಾಗೆ ಜೀವನದ ಗಾಳಿ ಇವತ್ತು ಜೋರಾಗಿ ಬೀಸ್ತಿರ್ಬಹುದು. ಆಫೀಸ್ ಟೆನ್ಷನ್, ಮನೆ ಜವಾಬ್ದಾರಿ, ಇಎಂಐ, ಮಕ್ಳು ಫೀಸು, ಸ್ವಲ್ಪ ಬಾಗಿದಿರ, ಸುಸ್ತಾಗಿದಿರ ಅಷ್ಟೇ. ಆದ್ರೆ ನೀವು ಬಿದ್ದೋದೆ ಅಂತ ಅನ್ಕೊಳ್ಳೋದೇನು ಬೇಕಾಗಿಲ್ಲ. ನಿಮ್ಮ ಬೇರು, ನಿಮ್ಮ ಶ್ರಮ, ನಿಮ್ಮ ಸಂಸ್ಕಾರ, ನಿಮ್ಮ ಸ್ಟ್ರೆಂತ್, ಅದು ಇನ್ನೂ ಕೂಡ ಹಾಗೇ ಇದೆ, ಬಹಳ ಸ್ಟ್ರಾಂಗ್ ಆಗಿದೆ.

ನೆನ್ಪಿದ್ಯಾ, ಚಿಕ್ಕವರಾಗಿದ್ದಾಗ ಮೊದಲನೇ ಸಲ ಸೈಕಲ್ ತುಳಿದಿದ್ರಿ, ಎಷ್ಟು ಸಲ ಬಿದ್ದಿದ್ರಿ? ಮೊಣಕಾಲ್ಗೆ ಏಟಾಗಿತ್ತು, ಆದ್ರೂ ಅತ್ತು ಅತ್ತು ಮತ್ತೆ ವಾಪಸ್ ಸೈಕಲ್ ಅನ್ನ ಹತ್ತಿದ್ದು ಇದೆ ಅಲ್ವಾ? ಆಗ ನೀವು ಸೋತೆ ಅಂತ ಅನ್ಕೊಳ್ಳಿಲ್ಲ ಅಲ್ವಾ, ಕಲಿತೀನಿ ಅಂತ ಅನ್ಕೊಂಡಿದ್ರಿ. ಈಗ್ಲೂ ಕೂಡ ಹಾಗೆ. ಇದು ಬದುಕು, ಪರೀಕ್ಷೆ ಅಲ್ಲ. ಇಲ್ಲಿ ಯಾರು ಕೂಡ ಫಸ್ಟ್ ರ್ಯಾಂಕ್ ಅಂತ ರ್ಯಾಂಕ್ ಗಳನ್ನ ಕೊಡಲ್ಲ. ಗೆಲುವು ಅಂದ್ರೆ ಏನು? ಇವತ್ ಬೆಳಗ್ಗೆ ಹೇಳೋ ಕಷ್ಟ ಆಯ್ತು, ಆದ್ರೂ ಎದ್ರಿ ಅಲ್ವಾ, ಅದು ಗೆಲುವು. ಬಸ್ ಮಿಸ್ ಆಯ್ತು, ಆದ್ರೂ ಬೇರೆ ದಾರಿ ಹುಡ್ಕೊಂಡು ಕೆಲ್ಸಕ್ ಹೋದ್ರಿ ಅಲ್ವಾ, ಅದು ಗೆಲುವು. ಸಂಜೆ ಮನೆಗ್ ಬಂದು ಸುಸ್ತಾಗಿದ್ರು ಕೂಡ ಮಕ್ಳ ಜೊತೆ ನಗ್ತೀರ ಅಲ್ವಾ, ಅದೇ ದೊಡ್ಡ ಗೆಲುವು. ಗೆಲುವು ಅಂದ್ರೆ ದೊಡ್ಡ ಮನೆ ಕಾರು ಅಲ್ಲ, ಇವತ್ತು ನೆನ್ನೆಗಿಂತ ಸ್ವಲ್ಪ ಬೆಟರ್ ಅನ್ನೋದೇ.

ನೋಡಿ ಪಕ್ಷಿಗಳನ್ನೇ ನೋಡಿ, ಇಡೀ ದಿನ ಹಾರಿ ಆಹಾರ ಹುಡುಕಿ ಈಗ ಗೂಡಿಗೆ ವಾಪಸ್ ಹೋಗ್ತಾ ಇವೆ. ನೀವು ಕೂಡ ಗೂಡು ಸೇರ್ಕೋತಾ ಇದ್ದೀರಲ್ವಾ? ಆ ಪಕ್ಷಿಗಳು ಸುಸ್ತಾಗಿವೆ ಆದ್ರೆ ಸೋತಿಲ್ಲ. ಯಾಕೊತ್ತಾ, ನಾಳೆ ಮತ್ತೆ ಹಾರೋಕೆ ಶಕ್ತಿನ ಕೂಡಿಟ್ಕೊಳ್ತಾ ಇವೆ. ನೀವು ಕೂಡ ಹಾಗೆ ಈಗ ಸಂಜೆ ಮನೆಗೆ ಹೋಗ್ತಾ ಇರ್ತೀರಾ, ಗೂಡು ಸೇರೋ ದಾರಿಲೇ ಇರ್ತೀರಾ. ಮನೆಗೆ ಹೋದ್ಮೇಲೆ ರೆಸ್ಟ್ ಮಾಡಿ. ನಾನೊಂದು ಸತ್ಯ ಹೇಳ, ಈ ಲೋಕದಲ್ಲಿ ಎಲ್ಲವೂ ಪರ್ಫೆಕ್ಟ್ ಅನ್ನೋ ಮನುಷ್ಯ ಯಾರು ಇಲ್ಲ. ಈಗ ನಿಮ್ ಜೊತೆ ಮಾತಾಡ್ತಾ ಇದೀನಲ್ಲ, ನನಗೂ ಕೂಡ ಆ ಪರ್ಫೆಕ್ಷನ್ ಇಲ್ವೇ ಇಲ್ಲ. ಹಾಗೆ ಪರ್ಫೆಕ್ಷನ್ ಅನ್ನೋದು ಮಿತ್ ಕೂಡ. ಎಲ್ಲರಿಗೂ ಅವರದ್ದೇ ಆದ ಹೋರಾಟ ಇದೆ, ವ್ಯತ್ಯಾಸ ಇದೆ. ಕೆಲವರು ನಗ್ನಗ್ತ ಹೋರಾಡ್ತಾರೆ, ಕೆಲವೊಬ್ರು ಅಳ್ತಾ ಹೋರಾಡ್ತಾರೆ. ಎರಡೂ ಸರಿ ಅಳು ಬಂದ್ರೆ ಅದ್ಬಿಡಿ, ಯಾರು ನೋಡಲ್ಲ. ಅದ್ಮೇಲೆ ಮುಖ ತೊಳ್ಕೊಂಡು ಕನ್ನಡಿ ನೋಡ್ಕೊಳ್ಳಿ, ಅಲ್ಲಿ ಯಾರು ಕಾಣಿಸ್ತಾರೆ? ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿ ನಿಂತ ಒಬ್ಬ ಮನುಷ್ಯ, ಎಷ್ಟೋ ಸಲ ಬಿದ್ದು ಎದ್ದ ಒಬ್ಬ ಹೋರಾಟಗಾರ. ಯಾರು ಆ ಮನುಷ್ಯ, ಯಾರು ಆ ಹೋರಾಟಗಾರ? ಎಸ್, ಅದು ನೀವೇ. ಡಿಯರ್, ನಿಮ್ಮ ಸಿನಿಮಾ ಇನ್ನು ಇಂಟರ್ವಲ್ಗೂ ರೀಚ್ ಆಗಿಲ್ಲ. ಫಸ್ಟ್ ಹಾಫು ಕಷ್ಟ.

ಬರ್ಕೋಬಹುದು, ಆದ್ರೆ ಸೆಕೆಂಡ್ ಹಾಫ್ಗೆ ನೀವೇ ಹೀರೋ, ಕ್ಲೈಮ್ಯಾಕ್ಸ್ ಅನ್ನು ನೀವೇ ಬರ್ಕೋಬಹುದು. ಇವತ್ತು ಈ ರೇಡಿಯೋ ನಿಮ್ ಜೊತೆ ಮಾತಾಡ್ತಾ ಇದೆ, ರೇಡಿಯೋಲಿ ನಾನ್ ಮಾತಾಡ್ತಾ ಇದ್ದೀನಿ ಅದು ಬೇರೆ. ಬಸ್ ಅಲ್ಲಿ ಯಾರೋ ಡ್ರೈವರ್ ಕೇಳ್ತಿರ್ತಾರೆ, ಅಡುಗೆ ಮನೆಯಲ್ಲಿ ಅಮ್ಮ ಕೇಳ್ತಿರ್ತಾರೆ, ಹಾಸ್ಟೆಲ್ ರೂಮ್ ಅಲ್ಲಿ ಯಾವುದೋ ಹುಡುಗರು ಕೇಳ್ತಿರ್ತಾರೆ. ಅಷ್ಟೇ ಯಾಕೆ, ನೀವು ಕೂಡ ಎಲ್ಲೋ ಕುತ್ಕೊಂಡು ಎಲ್ಲೋ ನಿಂತ್ಕೊಂಡು ಎಲ್ಲೋ ಟ್ರಾವೆಲ್ ಮಾಡ್ತಾ ಕೇಳ್ತಾ ಇರ್ತೀರಲ್ವಾ. ಎಲ್ರಿಗೂ ನನ್ ಕಡೆಯಿಂದ ಒಂದೇ ಮಾತು, ಧೈರ್ಯವಾಗಿರಿ. ಸಂಜೆ ಆದ್ರೆ ರಾತ್ರಿ ಆಗುತ್ತೆ, ರಾತ್ರಿ ಆದ್ರೆ ಬೆಳಗಾಗ್ಲೇಬೇಕು ಅಲ್ವಾ? ಧೈರ್ಯವಾಗಿರ್ಬೇಕು ಅಷ್ಟೇ. ಈಗ ನೀವೇನ್ ಮಾಡ್ಬೇಕು? ದೊಡ್ಡದೇನು ಮಾಡ್ಬೇಕಾಗಿಲ್ಲ. ಮನೆಗೆ ರೀಚ್ ಆದ್ರಾ ಇಲ್ಲ ಆನ್ ದ ವೇ ಇದ್ದೀರಾ? ರೀಚ್ ಆಗಿದ್ದೀರಾ ಅನ್ಕೋತೀನಿ. ಓಕೆ ಸರಿ, ಚಪ್ಪಲಿ ಬಿಟ್ಟು ಕಾಲ್ ತೊಳ್ಕೊಂಡು ಹೋಗಿ ಬೆಚ್ಚಿಗಿನ ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿರಿ, ಅಥವಾ ಮನೇಲಿ ಯಾರಾದ್ರೂ ಇದ್ರೆ ಮಾಡಿಸ್ಕೊಂಡು ಕುಡಿರಿ. ಕಣ್ಮುಚ್ಚಿ ಒಂದ್ 5 ನಿಮಿಷ ನೆಮ್ಮದಿಯಾಗಿ ಉಸಿರಾಡಿ, ಇಷ್ಟೇ ಸಾಕು. ಜಗತ್ತನ್ನ ಗೆಲ್ಲೋದಕ್ಕೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ನಾಳೆ ಅನ್ನೋದ್ರ ಚಿಂತೆ ಬೇಡ, ಇವತ್ತನ್ನ ಜೀವಿಸಿ. ನಾಳೆ ಬೆಳಗ್ಗೆ ಅಲಾರಾಂ ಸೌಂಡ್ ಆದಾಗ ಇದು ಇನ್ನೊಂದ್ ದಿನ ಅಂತ ಅನ್ಕೋಬೇಡಿ, ಇನ್ನೊಂದು ಅವಕಾಶ ಅಂತ ಹೇಳ್ಕೊಳ್ಳಿ. ಯಾವ್ದಾದ್ರೂ ಒಂದು ಚಿಕ್ಕ ಕೆಲಸ ಮುಗಿಸಿ, ಅದು ಚಿಕ್ಕದಾಗಿದ್ರು ಪರವಾಗಿಲ್ಲ, ಒಂದ್ ಶರ್ಟ್ ಐರನ್ ಮಾಡಿದ್ರು ಕೂಡ ಸಾಕು, ಏನೋ ಒಂದು ಕೆಲಸ ಮಾಡಿದಾಗೆ. ಸೊ ಅನ್ಕೊಂಡಿರೋ ಕೆಲಸಗಳನ್ನ ಮೊದಲು ಮಾಡಿ, ಅದು ಕೂಡ ನಿಮ್ಗೆ ಗೆಲ್ವೇ ಆಗುತ್ತೆ.

ಕೊನೆಯದಾಗಿ ಈಗ ಟಾಟಾ ಬಾಯ್ ಬಾಯ್ ಹೇಳುವಂತ ಹೊತ್ತು. ಕೊನೆ ಮಾತು ಮೈ ಡಿಯರ್, ಸುಸ್ತಾದಾಗ, ಬೇಜಾರಾದಾಗ, ಖುಷಿಯಾದಾಗ ಆಕಾಶವಾಣಿ ಎಫ್ಎಂ ರೇನ್ ಟ್ಯೂನ್ ಮಾಡಿ ಪ್ರತಿ ಸಂಜೆ 6:30 ಮನಸ್ಸುಗಳ ಮಾತು ಮಧುರ ಇರುತ್ತೆ. ನಿಮ್ಮ ಮನದಾಳದ ಮಾತುಗಳನ್ನೇ ನಾವು ಇಲ್ಲಿ ಪ್ರಸ್ತುತಪಡಿಸ್ತೀವಿ. ಯಾಕಂದ್ರೆ ನಮಗೆ ನೀವು ಮುಖ್ಯ, ನಿಮ್ಮ ನಗು ಮುಖ್ಯ, ನಿಮ್ಮ ಕಥೆ ಮುಖ್ಯ. ನೀವು ಸೋಲು ಕೊಟ್ಟಿಲ್ಲ ಸ್ವಾಮಿ, ಗೆಲ್ಲೋದು ಕೊಟ್ಟಿದ್ದೀರ. ಸುಸ್ತಾದ್ರೆ ಸ್ವಲ್ಪ ನಿಂತ್ಕೊಳ್ಳಿ, ಆದ್ರೆ ನಿಮ್ಮ ಜರ್ನಿನ ನಿಲ್ಲಿಸಬೇಡಿ. ಇದು ಮನಸ್ಸುಗಳ ಮಾತು ಮಧುರ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗು ಏನ್ ಮಾಡ್ಬೇಕು, ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100 ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ

0: ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು, ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ಧರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 6:51:23 ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಗಮನವಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಈ ಸಮಯದಲ್ಲಿ ನಾವು ಕಾರ್ಯಕ್ರಮದಲ್ಲಿದ್ದೀವಿ, ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ, ಬಯಸುವೆನು ಸದಾ ನಿಮ್ಮಯ ಹಿತ. ಮುಸ್ಸಂಜೆ ಆಗೋಯ್ತು, ಈ ಸಂಜೆ ಹೊತ್ತಲ್ಲಿ ಸನ್ಸೆಟ್ಟು ಮುಗಿದೋಯ್ತು. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿದ್ದು ಆಯಿತು. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ, ನಿಮ್ಮ ಆರ್ಜೆ ಹರ್ಷಿತಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಒಂದೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ತಾ ಸಾಕ್ತಾ ಹೋಗೋಣ. ಸೊ ನಮ್ಮ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಾಟ್ಸಪ್ ಮೂಲಕ ನಮಗೆ ಸಂದೇಶವನ್ನು ಕಳಿಸ್ಬೋದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9409901013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಬಹುದು. ಹಾಗಾದರೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ, ವಿಶೇಷ ಅಲ್ಲ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರೋ ಅಂಥದ್ದೇ, ವಾಚ್ಗಳಂದರೆ ಯಾರು ಬಳಸಲ್ಲ ಹೇಳಿ, ಎಲ್ಲರೂ ಕೂಡ ವಾಚ್ಗಳನ್ನು ಬಳಸ್ತಾ ಹೋಗ್ತೀವಿ. ಆದರೆ ಆ ಗಡಿಯಾರಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ಖಂಡಿತವಾಗ್ಲೂ ಪ್ರತಿಯೊಂದು ವಿಚಾರಕ್ಕೂ ಒಂದು ಇತಿಹಾಸ ಅನ್ನೋದು ಇದ್ದೇ ಇರುತ್ತೆ. ಆ ಹಿಸ್ಟ್ರಿನ ಸ್ವಲ್ಪ ಕೆದಕಿ ನೋಡಿದಾಗ ಅದರ ಇತಿಹಾಸ, ಓ ಹಿಂಗಿತ್ತ, ಓ ಹಿಂಗಾಯ್ತಾ. ನಾವು ಕೈಯಲ್ಲಿ ವಾಚ್ಗಳನ್ನು ಎಷ್ಟು ಆರಾಮಾಗಿ ಕಟ್ಕೊತೀವಿ, ಒಳ್ಳೊಳ್ಳೆ ಬ್ರ್ಯಾಂಡೆಡ್ ವಾಚ್ಗಳು. ಯಾವುದೇ ವಾಚ್ ಆದರೂ ಸಮಯ ಒಂದೇ ಅಲ್ವಾ? ಸೊ ಸಮಯ ಮಾತ್ರ ಯಾವತ್ತೂ ತಪ್ಪಾಗಲ್ಲ, ಓಡ್ತಾನೇ ಇರುತ್ತೆ. ಆ ಸಮಯದಿಂದ ನಾವು ಓಡ್ತಾನೇ ಇರ್ತೀವಿ. ಸೊ ಓಡ್ತಾ ಓಡ್ತಾ ಅಂತ ಹೇಳ್ತಾ ಸ್ವಲ್ಪ ಹಿಂದಕ್ಕೆ ಹೋದರೆ, ಅಂದರೆ ಗಡಿಯಾರದ ಇತಿಹಾಸಕ್ಕೆ ಹೋದರೆ ಸುಮಾರು 15ನೇ ಶತಮಾನಕ್ಕೆ ಹೋಗಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ 15ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಸ್ಟ್ರಿಂಗ್ನಿಂದ ಓಡುವ ಗಡಿಯಾರಗಳನ್ನು ಉಪಯೋಗಿಸ್ತಾ ಇದ್ರಂತೆ. ಹಿಂದೆ ಯುರೋಪ್ನಲ್ಲಿ ರಾತ್ರಿ ಏನಾಗ್ತಿತ್ತು ಗೊತ್ತಾ? ಸೊ ಕತೆ ಇಲ್ಲೇ ಇರಲಿ, ಮುಂದುವರಿಸ್ತಾ ಹೋಗ್ತೀನಿ. ಕತೆ ರಾತ್ರಿ ಏನಾಯಿತು ಗಡಿಯಾರಕ್ಕೆ? ಗಡಿಯಾರ ನಿಂತೋಯ್ತಾ ಅಥವಾ ಸಮಯ ನಿಂತೋಯ್ತಾ? ಏನೋ ಒಂದು ಅಂತ ನಿಮಗೆ ಅನಿಸ್ತಿರ್ಬಹುದು. ಆ ಕತೆ ನಾನು ಮುಂದುವರಿಸ್ತೀನಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದಂಥ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಅಂತ ಹೇಳಿದ್ರೆ ಆ ರಂಗಿತರಂಗ ಚಿತ್ರದಿಂದ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಆನಂದಿಸಿ.

ಸಂಜೆ ನಿಜಕ್ಕೂ ಯಾಕೆ ಜಾರೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ನಿಮಗಂತೂ ಗೊತ್ತಿದ್ರೆ ಮೆಸೇಜ್ ಮೂಲಕ ನನಗೆ ಸಂದೇಶವನ್ನು ಕಳುಹಿಸಬಹುದು. ಎರಡೂ ಒಂದೇ ಅಲ್ವಾ, ಮೆಸೇಜು ಸಂದೇಶ, ಸೊ ಅದರಲ್ಲೇನು ಡಿಫ್ರೆನ್ಸ್ ಇಲ್ಲ. ಸೊ ಯಾವುದಾದ್ರೂ ಒಂದು ನನಗೆ ಬಂದು ವಿಷಯ ತಲುಪಿದ್ರೆ ಅಷ್ಟೇ ಸಾಕು. ಸಂಜೆ ಜಾರ್ತಾ ಇದ್ದರೆ ವಿಷಯ ತಲೆ ಒಳಗೆ ಹೋಗ್ತಾ ಇರುತ್ತೆ. ಹೌದು, ನಾನು ವಾಚ್ಗಳ ಬಗ್ಗೆ ಮಾತನಾಡ್ತಾ ಇದ್ದೆ. ಈ ವಾಚ್ ಅನ್ನೋ ಹೆಸರು ಹೆಂಗೆ ಬಂತು ಗೊತ್ತಾ? ಹಿಂದೆ ಯುರೋಪ್ನಲ್ಲಿ ರಾತ್ರಿ ವಾಚ್ಮನ್ಗಳು ತಮ್ಮ ಟೈಮ್ನಲ್ಲಿ ಬದಲಾಯಿಸುವಂಥ, ಅಂದರೆ ತಮ್ಮ ಪಾಳಿನಲ್ಲಿ, ಅಂದರೆ ಅವರ ಶಿಫ್ಟ್ ಕೆಲಸ ಏನಿರುತ್ತೆ ಅದನ್ನು ಬದಲಾಯಿಸೋ ಸಮಯದಲ್ಲಿ ನೋಡಲು ಗಡಿಯಾರದ ಬಳಕೆ ಆರಂಭ ಆಯಿತು ಅಂತ ಹೇಳ್ತಾರಂತೆ. ಹಾಗಾಗಿ ಗಡಿಯಾರಗಳಿಗೆ ವಾಚ್ ಅಂತ ಹೆಸರು ಇಡಲಾಯಿತು. ಇನ್ನು ಈ 15ನೇ ಶತಮಾನದಲ್ಲಿ ಗಡಿಯಾರಗಳನ್ನು ಬಳಸೋದು ಒಂದು ಪ್ರತಿಷ್ಠೆಯ ಸಂಕೇತ ಆಗಿತ್ತಂತೆ. ಹಾಗೆಯೇ ಒಬ್ಬರು ಸಂದೇಶ ಕಳಿಸಿದ್ದಾರೆ, ಗಂಟೆಯ ನೆಂಟನೆ ಓ ಗಡಿಯಾರ ಎಂಬ ಕವಿವಾಣಿಯಂತೆ ಸಮಯ ಪಾಲನೆಗೆ ಇದರ ಮಹತ್ವ ಬಿಟ್ಟಿರಲಾರದ ನಂಟು. ಗಾಂಧೀಜಿಯವರು ಸಮಯ ಪಾಲನೆಗಾಗಿ ಕೈಯಲ್ಲಿ ಗಡಿಯಾರ ಇಲ್ಲದಿದ್ದರೂ ಅವರ ನಡುವಿನಲ್ಲಿ ಒಂದು ಗೋಲಾಕಾರದ ಗಡಿಯಾರದಿಂದ ಟೈಮ್ ತಿಳಿತಾ ಇದ್ರಂತೆ. ಗಡಿಯಾರದ ಇತಿಹಾಸ ಸುಸ್ಮರಣೀಯ ಅಂತ ಹೇಳಿ ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಷಯ ಕೇಳಿ ತುಂಬಾ ಖುಷಿ ಆಯಿತು. ಈ ಥರ ಏನೋ ಒಂದು ಮಾಹಿತಿ ಹಂಚ್ಕೊಂಡಾಗ ನಮಗೂ ಓದೋದಕ್ಕೆ ಬಹಳನೇ ಖುಷಿಯಾಗುತ್ತೆ. ಹಾಗೆಯೇ ತುಂಬ ಒಳ್ಳೆಯ ಟಾಪಿಕ್ ತೊಗೊಂಡಿದ್ದೀರಿ ಅಂತ

ಹೇಳ್ತಾ ಇದ್ದಾರೆ, ವಾಚ್ ಬಗ್ಗೆ ಉತ್ತಮ ಮಾಹಿತಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳಿ ಡಾಕ್ಟರ್ ಗ್ರಾಮ್ ಪುರೋಹಿತ್ BTM ಲೇಔಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಮುಂದುವರಿತಾ ಹೋಗುತ್ತೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಗೀತೆ? ಸೋ ನೀವೇ ಕೇಳಿ, ಆನಂದಿಸಿ.

ಎಲ್ಲೋ ಮಳೆ ಆಗಿದೆ ಅಂತ ತಂಗಾಳಿ ಹೇಳ್ತಾ ಇದೆ. ಎಲ್ಲೋ ಅಲ್ಲ, ಬೆಂಗಳೂರಲ್ಲೂ ಸಖತ್ ಮಳೆ ಆಗಿದೆ. ಬೆಂಗಳೂರಲ್ಲೆಲ್ಲ ಬಹುತೇಕ ಸುಮಾರು ಕಡೆ ಇವತ್ತು ಮಳೆ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ ತುಮಕೂರಲ್ಲೂ ಸ್ವಲ್ಪ ಮಳೆಯ ಸಿಂಚನ ಆಗಿದೆ ಅಲ್ಲಲ್ಲಿ. ಸೊ ಕೆಲವೊಂದು ಕಡೆ ಜೋರು ಮಳೆ ಬಂದರೆ ಇನ್ನೊಂದು ಕಡೆ ತುಂತುರು ಮಳೆ ಬಂದಿದೆ. ಒಟ್ಟಾಗಿ ಎಲ್ಲರೇ ಆಗಲಿ, ಮಳೆ ಅಂತೂ ಬಂದಿದೆ. ಬಿಸಿಲಿನ ಕಾವಿಂದ ಸ್ವಲ್ಪ ದಡಿ ಮಾರಿಸ್ಕೊಂಡಿದ್ದೀವಿ ಅಂತಲೇ ಅನ್ಬಹುದು. ಹೌದು, ನಾನು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾನು ಗಡಿಯಾರದ ಬಗ್ಗೆ ಮಾತನಾಡ್ತಾ ಇದ್ದೆ. ಸೊ ಯಾರೋ ಒಬ್ಬರು ಒಳ್ಳೆ ಟಾಪಿಕ್ ತೊಗೊಂಡಿದ್ದೀರಾ ಅಂಥೇಳಿ ಸಂದೇಶವನ್ನು ಕೂಡ ಕಳಿಸಿದರು. ಸೊ ನಾನು ಹೇಳ್ತಾ ಇದ್ದೆ, 15ನೇ ಶತಮಾನದಲ್ಲಿ ಗಡಿಯಾರನ ಬಳಸೋದು ಒಂದು ಪ್ರತಿಷ್ಠೆ ಸಂಕೇತ ಆಗಿತ್ತು. ಅಂದರೆ ಅವ್ರಿಗೊಂದು ಡಿಗ್ನಿಟಿ ಆಗಿತ್ತಂತೆ ಆ ವಾಚ್ಗಳನ್ನು ಬಳಸೋದು. ಆಗ ಅಲ್ಲಿನ ಶ್ರೀಮಂತರು ಏನು ಮಾಡ್ತಿದ್ರಂತೆ, ಗಡಿಯಾರನ ತಮ್ಮ ಕೋಟುಗಳ ಮೇಲೆ ಶ್ರೀಮಂತಿಕೆಯ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಅಲಂಕಾರದ ಒಡವೆ ಥರ ಈ ಗಡಿಯಾರನ ಬಳಸ್ತಿದ್ರಂತೆ. ಸೊ ಹೀಗೆ ಈ ವಾಚ್ಗಳ ಕತೆ ಶುರುವಾಯಿತು. ಹಾಗಾದರೆ ಮುಂದೆ ಒಬ್ಬ ಡಿಸೈನರು ಇದನ್ನು ನಿರ್ಮಿಸ್ದ ಅಂತ ಹೇಳಿ ಒಂದು ವಿಷಯ ಇದೆ. ಸೊ ವಿಷಯ ಏನು, ಯಾವ ಡಿಸೈನರ್ ಅವರು, ಏನು ಎತ್ತ ಗಡಿಯಾರದ ಪರಿಕಲ್ಪನೆ ಅಥವಾ ಅದಕ್ಕೆ ಒಂದು ರೂಪುರೇಷೆ ಹೇಗೆ ಉಟ್ಕೊಳ್ತು, ಸೊ ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಇದು ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲೋ 101.3 MHz. ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್.

ಇನ್ನೂ ಹೇಳೋದು ಕೇಳೋದು ಸಖತ್ತು ಬಾಕಿ ಇದೆ. ಹೌದು, ವಾಚ್ಗಳ ಬಗ್ಗೆ ಮಾತಾಡ್ತಾ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಗಮನಬೆಲು 101.3 ಮೆಗಾ ಹರ್ಟ್ಸ್ನಲ್ಲಿ ಈ ಸಮಯ 7:18:08 ಈ ಹೊತ್ತಲ್ಲಿ ನಾನು ಗಡಿಯಾರದ ಬಗ್ಗೆ, ಅಂದರೆ ನಾವು ದಿನ ವಾಚ್ಗಳನ್ನು ಕಟ್ಕೋತೀವಿ ಆದರೆ ಅದರ ಇತಿಹಾಸನೇ ನಮಗೆ ಗೊತ್ತಿಲ್ಲ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಹೆಸರು ಓದೋದಕ್ಕೆ ನನಗೆ ಬಹಳ ಖುಷಿಯಾಗುತ್ತೆ, ಯಾಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿಯವ್ರ ಹೆಸರನ್ನು ಎಷ್ಟು ಚೆನ್ನಾಗಿ ಬರೆದು ಕಳಿಸ್ತಾರೆ ಪ್ರತಿದಿನ ಅಂತ ಹೇಳಿದ್ರೆ, ಸೊ ಆ ಹೆಸರು ಅಷ್ಟು ನಾಲ್ಕೂ ಬೆರೆತು ಹೋಗ್ಬಿಟ್ಟಿದೆ. ಖಂಡಿತವಾಗ್ಲೂ ಆ ಹೆಸರು ಬಹಳಷ್ಟು ದಿನ ನೆನಪಲ್ಲಿ ಉಳಿಯುತ್ತೆ. ಇಲ್ಲಿ ಪರವಾಗಿಲ್ಲ, ನಾನು ವಾಚ್ ಬಗ್ಗೆ ಹೇಳ್ತಾ ಇದ್ದೆ. ನಾನು ಆವಾಗಲೇ ಹೇಳಿದೆ ಒಬ್ಬ ಫ್ಯಾಷನ್ ಡಿಸೈನರು ಇದ್ರ ಕತೆ ಹಿಂದೆ ಇದ್ದಾರೆ ಅಂತ ಹೇಳಿ. ಪೀಟರ್ ಹೆಲ್ ಅಂತ ಒಬ್ಬ ಫ್ಯಾಷನ್ ಡಿಸೈನರು, ಆತ ಗಡಿಯಾರನ ನಿರ್ಮಿಸಿದ್ರಂತೆ. ಸುಮಾರು 40 ಗಂಟೆಗಳ ಕಾಲ ನಿಲ್ಲದೆ ಓಡೋ ಸಾಮರ್ಥ್ಯವನ್ನು ಈ ಗಡಿಯಾರ ಪಡೆದಿತ್ತಂತೆ. ಇವುಗಳನ್ನು ಅಂದಿನ ಶ್ರೀಮಂತರು ತಮ್ಮ ಬ್ಯಾಗ್ಗಳಲ್ಲಿ ಇಟ್ಕೊಳ್ತಿದ್ರಂತೆ. ಸಣ್ಣ ಸಣ್ಣ ಗಡಿಯಾರಗಳನ್ನು ನಿರ್ಮಿಸಿದ ಕೀರ್ತಿ ಜರ್ಮನ್ ಅವ್ರಿಗೆ ಸೇರುತ್ತಂತೆ. ಹಾಗಾದರೆ ಗಡಿಯಾರದ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ ಮತ್ತೊಂದು ಗೀತೆಯ ನಂತರ. ಯಾವ ಗೀತೆ ಮೂಡಿ ಬರ್ತಾ ಇದೆ ನೀವೇ ಕೇಳಿ ಆನಂದಿಸಿ.

ಎರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೆಯ ಗೀತೆಗಳನ್ನು ಕೇಳಿಕೊಂಡು ವಾಪಸ್ ಬಂದ್ವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಜೊತೆ ಆಗ್ತಾ ಇದ್ದೀವಿ. ವಾಚ್ಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದಾರೆ. ನಮಸ್ತೆ, ಶುಭಾಶಯಗಳು, ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ ಅಂತ ಹೇಳಿ, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಟಿ ಎಚ್ ನಾಯಕ್ ಜೆ ಕೆ ಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನನಗೂ ಕೈಗಡಿಯಾರದ ಸ್ವಲ್ಪ ಹುಚ್ಚು ಇದೆ ಮೊದಲಿಂದನೂ. ಇದರ ಕಲೆಕ್ಷನ್ ನನಗೆ ಇಷ್ಟ, ಹಾಗಾಗಿ ಇದುವರೆಗೂ ಸುಮಾರು 35 ಕೈಗಡಿಯಾರಗಳು ಇವೆ. ಇದರ ಇತಿಹಾಸದ ಬಗ್ಗೆ ಚರ್ಚೆ ಬಹಳ ಸ್ವಾಗತ ಅಂತ ಹೇಳಿ ನಮ್ಮೂರವರು ಕಲೇಶ್ವರ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಖುಷಿ ಆಯಿತು ನಿಮ್ಮ ಸಂದೇಶವನ್ನು ನೋಡಿ ಓದಿ ಅಂತ ಹೇಳ್ತಾ. ವಾಚ್ಗಳ ಬಗ್ಗೆ ಒಂದು ಫ್ಯಾಂಟಸಿನೇ ಇದೆ ಅಂತಲೇ ಹೇಳಬಹುದು. ಹೌದು, ಅದಕ್ಕೆ ಬಹಳ ಇತಿಹಾಸನೂ ಇದೆ. ಹಾಗೆಯೇ ಸಾಕಷ್ಟು ಜನಕ್ಕೆ ಈ ವಾಚ್ ಕಲೆಕ್ಷನ್ ಮಾಡುವಂತಹ ಅಭ್ಯಾಸನೂ ಇರುತ್ತೆ, ಅದು ಹವ್ಯಾಸ ಕೂಡ ಆಗಿರುತ್ತೆ. ಸೊ ನನ್ನ ಹತ್ರನೂ ಒಂದಷ್ಟು ವಾಚ್ ಕಲೆಕ್ಷನ್ಸ್ ಇದೆ. ಸೊ ಇವರ ಸಂದೇಶ ಓದಿ ನನಗೂ ನೆನಪಾಯಿತು, ಬಹಳಷ್ಟು ವಾಚ್ಗಳನ್ನ ನಾನು ಇಟ್ಟಿದ್ದೀನಿ. ಬಟ್ ಆದರೆ ಅದರದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ಆಗಾಗ ಶೆಲ್ಗಳು ನಿಂತು ಹೋಗುತ್ತೆ, ಅಂದರೆ ಶೆಲ್ ಡೌನ್ ಆಗಿ ಗಡಿಯಾರ ನಿಂತು ಹೋಗುತ್ತೆ. ಆವಾಗ ಆ ವಾಚ್ನ ಎತ್ತಿಟ್ಬಿಟ್ಟು ಬೇರೆ ವಾಚ್ಗಳನ್ನು, ಅದರಲ್ಲೂ ಈಗ ಡಿಜಿಟಲ್ ವಾಚ್ ಜಾಸ್ತಿ ಆಗಿರೋದ್ರಿಂದ ಅದನ್ನು ಬಳಸ್ತಾ ಅನಲಾಗ್ ವಾಚ್ಗಳನ್ನು ಮರ್ತುಬಿಟ್ಟಿದ್ದೇವೆ. ಸೊ ಅನಲಾಗ್ ವಾಚು ಕೂಡ ಒಂದೊಳ್ಳೆ ಟ್ರೆಂಡ್ ಆಗಿ ಸೆಟ್ ಆಗಬಹುದು. ಯಾಕಂತ ಹೇಳಿದ್ರೆ ಈಗ ಬಹಳಷ್ಟು ಜನ ಮತ್ತೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಈ ಅನಲಾಗ್ ವಾಚ್ಗಳನ್ನು ಬಳಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ

ಅಷ್ಟು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳ್ತಾ ಇದ್ದೆ, ಸಣ್ಣ ಗಡಿಯಾರಗಳನ್ನು ನಿರ್ಮಿಸಿದ ಕೀರ್ತಿ ಜರ್ಮನ್ನವ್ರಿಗೆ ಸೇರಬೇಕು ಅಂತ ಹೇಳಿ. ಮೊದಲು ಈ ಗಡಿಯಾರನ ಕೈಯಲ್ಲೆಲ್ಲ ಕೊರಳಲ್ಲಿ ಹಾಕೋತಿದ್ರಂತೆ. ಹೌದು, ಆಗ ಅವು ಕೇವಲ ಗಂಟೆಯನ್ನು ಮಾತ್ರ ತೋರಿಸ್ತಿತ್ತಂತೆ. ಇವುಗಳಿಗೆ ಗಾಜಿನ ಹೊದಿಕೆ ಕೂಡ ಇರಲಿಲ್ವಂತೆ. ಈಗೆಲ್ಲ ಇರುತ್ತಲ್ಲ, ಅದ್ರ ಮೇಲ್ಗಡೆ ಒಂದು ಕೋಟ್ ಮಾಡಿ ಒಂದು ಲೇಯರು ಗ್ಲಾಸ್ ಏನು ಹಾಕಿರ್ತಾರೆ, ಅದು ಕೂಡ ಅವಾಗ ಇರ್ತಿರ್ಲಿಲ್ವಂತೆ. ವಾಚ್ಗಳನ್ನು ಕೈಗೆ ಕಟ್ಟುವಂಥ ಸಂಪ್ರದಾಯ ಆರಂಭ ಆಗಿದ್ದು 1810. ಇದನ್ನು ನೇಪಲ್ಸ್ ರಾಣಿಗೆ ಅಂತ ತಯಾರಿಸಿದ್ದು ಸ್ವಿಟ್ಜರ್ಲ್ಯಾಂಡಿನ ಅಬ್ರಹಾಂ ಲೂಯಿಸ್ ಅನ್ನೋರು. ಹೆಣ್ಮಕ್ಳು ಮೊದಲು ಇವುಗಳನ್ನು ಬ್ರೇಸ್ಲೆಟ್ಗಳಾಗಿ ಧಾರಣೆ ಮಾಡ್ತಿದ್ರಂತೆ. ನಂತರ ಇವುಗಳನ್ನು ಕೈಗೆ ರಿಸ್ಟ್ ವಾಚ್ಗಳಾಗಿ ಆರಂಭಿಸಲಾಯಿತು ಅಂತ ಹೇಳಿ ಒಂದು ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಇಂದು ಮಾರ್ಕೆಟ್ನಲ್ಲಿ ಹಲವಾರು ವಾಚ್ಗಳು ಬಂದಿದ್ದಾವೆ ನೋಡಿ. ಬ್ರೇಸ್ಲೆಟ್ ಆಗಿದ್ದಂತಹ ವಾಚ್ ಇವತ್ತು ಬೆಲ್ಟ್ಗಳಲ್ಲಿ, ಚೈನ್ಗಳಲ್ಲಿ, ಹೀಗೆ ನಾನಾ ತರವಾದಂತಹ ವಿಧ ವಿಧವಾದ ರೀತಿನಲ್ಲಿ ವಾಚ್ಗಳು ಬದಲಾಯ್ತಾ ಹೋಯ್ತು. ಏನೇ ಆಗಲಿ, ವಾಚ್ ಬದಲಾದ್ರೆ ಏನಂತೆ, ಕಾಲ ಅಂತೂ ಹಾಗೇ ಓಡ್ತಾ ಇದೆಯಂತ. ಅಂದರೆ ಕಾಲನೂ ಕೂಡ ಬದಲಾಗಿದೆ, ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಈ ಇಷ್ಟು ಮಾಹಿತಿ ಅಂದರೆ ವಾಚ್ಗಳ ಕುರಿತಾದಂತಹ ಮಾಹಿತಿ ನಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹಂತಕ್ಕೆ ಬಂದು ತಲುಪಿಬಿಟ್ಟಿದ್ದೀವಿ. ಹೌದು, ವಾಚ್ಗಳ ಮಾಹಿತಿಯ ಜೊತೆಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

0: ಸಮಯ ಆಗ್ತಾ ಇದೆ 7:35. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ

ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿಯವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿಯವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುಕ್ತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡೂ ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5ರಿಂದ 6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶ

0: ವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ IUML PK ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ UDF ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ MA ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ IPL T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, JPC ಅಧ್ಯಕ್ಷ PP ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. IPL T20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಟ್ಯೂನ್ ಮಾಡಿದರೆ ಎಫ್ಎಂ ರೇನ್ಬೋ ಕನ್ನಡ ಗಮನ ವಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 7:46. ಇನ್ನು ಮುಂದೆ ಕೇಳೋಣ ಆರ್ ಜೆ ಶ್ರಾವ್ಯ ಅವರ ಧ್ವನಿಯಲ್ಲಿ ಒಲವಿನ ಆಲಾಪ ಕಾರ್ಯಕ್ರಮ.

ಇದು ನಿಮ್ಮದೇ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇಂದು ಶ್ರಾವ್ಯ ಹರುಮನೆ. ಸಮುದ್ರದ ದಡದಲ್ಲಿ ನನ್ನ ಬಂದಾವರಿಸಿದ ಪ್ರೀತಿ, ಇಲ್ಲಿನ ಗಾಳಿ ಮರಳು ಮತ್ತು ಅಲೆಗಳು ನೀಡುವ ಪ್ರೀತಿ ಎಷ್ಟು ಅನ್ವರ್ಥವಾದದ್ದು.

ಅಲೆಗಳ ಆಲಿಂಗನ. ಸಮುದ್ರ ನಮಗೆ ನೀಡುವ ಪ್ರೀತಿಯ ಅಲೆಗಳು ದಡಕ್ಕೆ ಬಂದಾಗಲೆಲ್ಲ ತನ್ನ ಅಲೆಗಳೆಂಬ ಕೈಗಳಿಂದ ನಮ್ಮನ್ನ ಸ್ಪರ್ಶಿಸುತ್ತೆ. ಅದು ಕೇವಲ ನೀರಲ್ಲ, ನಾನಿದ್ದೇನೆ ಎಂದು ಸಮುದ್ರ ನೀಡುವ ಆಲಿಂಗನ.

ನಮ್ಮ ನೋವುಗಳನ್ನೆಲ್ಲ ಆ ಅಲೆಗಳು ತನ್ನೊಡಲಿಗೆ ಎಳೆದುಕೊಂಡು ಹೋಗುತ್ತವೆ ಎಂಬಂತೆ ಭಾಸ. ಮರುಳಿನ ಮೇಲೆ ನಡೆಯುವಾಗ ಮೂಡುವ ಹೆಜ್ಜೆಗಳು, ಅಲೆಗಳು ಆ ಗುರುತನ್ನ ಅಳಿಸಬಹುದು, ಆದರೆ ಆ ಮರಳು ನಿಮ್ಮ ಭಾರವನ್ನ ಪ್ರೀತಿಯಿಂದ ಹೊತ್ತಿಕೊಳ್ಳುತ್ತೆ.

ನೀವು ನಕ್ಕಾಗ ಆ ನಗುವಿನ ಹೆಜ್ಜೆಗಳನ್ನ ಅಚ್ಚೊತ್ತಿಸಿಕೊಳ್ಳುತ್ತದೆ. ಇದು ಬದಲಾಗದ ಒಲವಿನ ಸಂಕೇತ. ಆ ಮರುಳಿನ ಮೇಲೆ ನಾವು ಏನನ್ನಾದರೂ ಬರೆಯಬಹುದು ಅಲ್ವಾ? ಹೀಗೆ ಆ ಮರುಳಿನ ಮೇಲೆ ನಾನು ಏನನ್ನಾದರೂ ಗೀಚುತ್ತಿರುವಾಗ ನಾನು ವಿಶಾಲವಾದ ಸಮುದ್ರದ ಎದೆಯ ಮೇಲೆ ಆಟವಾಡುತ್ತಿದ್ದೇನೆ ಎಂಬಂತೆ ಭಾಸ.

ಸಮುದ್ರದ ಎದೆಯ ಮೇಲೆ ನಾ ಆಟ ಆಡುತ್ತಿರುವ ಚಿಕ್ಕ ಮಗು. ಸಮುದ್ರ ಮತ್ತು ಆಕಾಶ ಸಂಧಿಸುವ ಆ ದಿಗಂತ ಇದೆಯಲ್ಲ, ಅದುವೇ ನಂಬಿಕೆ. ಅದೆಷ್ಟೇ ದೊಡ್ಡ ಅಲೆಗಳು ಬಂದರೂ ಸಮುದ್ರ ತನ್ನ ಮಿತಿಯನ್ನ ಮೀರುವುದಿಲ್ಲ. ತಾನು ಎಷ್ಟೇ ಆಳವಾಗಿದ್ದರೂ ತನ್ನ ದಡಕ್ಕೆ ಬರುವವರಿಗೆ ಅದು ಶಾಂತತೆಯನ್ನ ಮಾತ್ರ ಉಡುಗೊರೆಯಾಗಿ ನೀಡುತ್ತದೆ. ಸುರಕ್ಷತೆಯ

ಪ್ರತಿ ಸಂಜೆ ಸೂರ್ಯ ಸಮುದ್ರದೊಳಗೆ ಇಳಿಯುವಾಗ ಆಕಾಶಕ್ಕೆ ಬಣ್ಣದ ಚಿತ್ತಾರ. ಇದು ಸಮುದ್ರವು ನಮಗಾಗಿ ಮಾಡುವ ಅಲಂಕಾರ. ತನ್ನ ಪ್ರೀತಿ ಪಾತ್ರರಿಗಾಗಿ ಪ್ರತಿದಿನವೂ ಹೊಸ ರೂಪ ತಾಳುವ ಭಾನು. ಕತ್ತಲೆಯನ್ನ ಒಪ್ಪಿಕೊಂಡು ಮರುದಿನ ಹೊಸ ಬೆಳಕನ್ನು ನೀಡುವ ನಿಷ್ಕಲ್ಮಶ ಪ್ರೇಮ.

ಸಮುದ್ರದಲ್ಲಿ ಸಿಗುವ ಆ ಸುಂದರವಾದ ಕಪ್ಪೆ ಚಿಪ್ಪು ಶಂಕು ಸಮುದ್ರ ನನಗಾಗಿ ಕಳುಹಿಸಿದ ಪ್ರೀತಿಯ ಉಡುಗೊರೆ. ಆ ಅಲೆಗಳು ಕೆಲವೊಮ್ಮೆ ಅಪ್ಪ ಅಮ್ಮನಂತೆ, ಕೆಲವೊಮ್ಮೆ ಅಬ್ಬರ, ಕೆಲವೊಮ್ಮೆ ಶಾಂತಿ, ಜೀವನದ ಏರಿಳಿತ ಕಲಿಸುವ ದಿಕ್ಸೂಚಿ, ಒಲವಿನ ಜೊತೆ ಕಡಲು ಕಲಿಸಿದ ಪಾಠ. ಸದ್ದಿಲ್ಲದೆ ಅಪ್ಪಿಕೊಳ್ಳುವ, ಕೇಳಿಸಿಕೊಳ್ಳುವ, ಯಾವುದನ್ನು ನಿರೀಕ್ಷಿಸದ ಅನಂತ ಒಲವು. ಸಮುದ್ರದ ದಡದಲ್ಲಿ ನನ್ನ ಬಂದಾವರಿಸಿದ ಪ್ರೀತಿ ಇದು. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಮನ ಬೆಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್. ಸಮಯ ಆಗಿದೆ 9:00. 9:16:52 ನಾವಿದ್ದೀವಿ ಕಾರ್ಯಕ್ರಮ ಸುಕೂನ್ ಕಿ ಪಲ್. ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ರೊಮ್ಯಾಂಟಿಕ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಹಾಗಾದರೆ ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮವನ್ನು ಶುರು ಮಾಡೋಣ ಅಲ್ವಾ? ಶುರು ಮಾಡೋಕ್ಕೆ ಮುಂಚೆ ಆಲ್ಮೋಸ್ಟ್ ಎಲ್ಲರದು ಈ ಹೊತ್ತಲ್ಲಿ ಊಟ ಆಗಿ ಒಳ್ಳೆ ರೆಸ್ಟ್ ಮಾಡ್ತಾ, ಅದರಲ್ಲೂ ಇವತ್ತು ಮಳೆ ಬೇರೆ ಬಂದಿದೆ. ಸೊ ಈ ಮಳೆ ವೆದರಲ್ಲಿ ಒಳ್ಳೊಳ್ಳೆ ರೊಮ್ಯಾಂಟಿಕ್ ಸಾಂಗ್ಸ್ನ ಕೇಳ್ತಾ ಸಮಯ ಕಳೀತಾ ಹೋದರೆ ಎಷ್ಟು ಚಂದ ಅಂತ ಅನ್ಸುತ್ತಲ್ವಾ? ಹೌದು, ನಿದ್ದೆ ಮಾಡೋಕ್ಕೆ ಈಗಿರೋ ನಮ್ಮ ಪ್ಲೇಲಿಸ್ಟ್ ಸಾಂಗ್ಸು ನಿಮಗೆ ಸಹಾಯ ಮಾಡುತ್ತೆ ಅಂತ ಭಾವಿಸ್ತಾ ನಮ್ಮ ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಸಂದೇಶವಾಹಕ ನೀಲಿ ಕಲ್ಲಂಚೆ ಅಂತ ಹೇಳ್ತಾರೆ. ಏನಕ್ಕೆ ಈ ಪದ ಉಪಯೋಗಿಸ್ಬಹುದು, ಏನಾದರೂ ಗೆಸ್ ಇದೆಯಾ? ಸೊ ನೋಡೋಣ, ಏನಾದರೂ ಗೆಸ್ ಮಾಡಿ ನಾನು ಈ ವಿಚಾರದ ಬಗ್ಗೆ ಒಂಚೂರು ಮಾತುಕತೆಯನ್ನು ಆಡ್ತಾ ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಹಿಂಟ್ ಕೊಟ್ಟಿರ್ತೀನಿ, ಒಂದು ಪಕ್ಷಿಗೆ ಈ ಹೆಸರನ್ನು ಕರೆಯಲಾಗುತ್ತೆ ಅಂತ ಹೇಳ್ತಾ ಸಂದೇಶವಾಹಕ ನೀಲಿ ಕಲ್ಲಂಚೆ. ಸೊ ಇದ್ರ ಬಗ್ಗೆ ಮಾತನಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎರಡು ಬ್ಯಾಕ್ ಟು ಬ್ಯಾಕ್ ಹಿಂದಿ ಚಿತ್ರ ಗೀತೆಗಳು, ಸೂಪರ್ ಡೂಪರ್ ಹಿಟ್ ಆದಂತಹ ಗೀತೆಗಳು ಇವು. ಶಾರುಖ್ ಖಾನ್ ಅಭಿನಯದ ಒಂದು ಗೀತೆ, ಮತ್ತೊಂದು ಗೀತೆ ಅದೊಂದು ಸೆನ್ಸೇಷನಲ್ ಮೂವಿ ಅಂತಲೇ ಹೇಳಬಹುದು. ಯಾವುದು ಆ ಎರಡು ಗೀತೆಗಳು ಅಂತ ಹೇಳಿ ನೀವೇ ಕೇಳಿ ಎಂಜಾಯ್ ಮಾಡಿ.

ದಿಲ್ ಸೆ ಹಾಗೂ ಬಾಂಬೆ ಚಿತ್ರದ ಎರಡು ಗೀತೆಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳಿ ಬಂದ್ವಿ. ಸೊ ಸಂದೇಶ ಕಳಿಸಿದ್ರು, ಹಾಡುಗಳು ತುಂಬ ಚೆನ್ನಾಗಿದೆ, ಮನಸ್ಸಿಗೆ ಮುದ ನೀಡ್ತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ನಾನು ಸಂದೇಶವಾಹಕ ನೀಲಿ ಕಲ್ಲಂಚೆ ಅಂತ ಹೇಳಿ ಒಂದು ಪದ ಹೇಳಿದ್ದೆ, ಅದಕ್ಕೆ ಉತ್ತರನೂ ಕೂಡ ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಮಲ್ಲೇಶ್ವರ ಅವರು. ಪಾರಿವಾಳವ ಅಂತ ಕೇಳಿದ್ದಾರೆ. ಹೌದು, ಪಾರಿವಾಳವೇ. ಎಷ್ಟು ಚೆನ್ನಾಗಿ ಗೆಸ್ ಮಾಡಿದ್ದೀರಾ, ಖುಷಿ ಆಯಿತು. ಒಂದಿಷ್ಟು ವಿಷಯಗಳನ್ನ ಎಲ್ಲರೂ ತಿಳ್ಕೊಂಡಿದ್ರೆ ಚಂದ ಅಂತ ಅನಿಸುತ್ತೆ. ಅದರಲ್ಲೂ ಕೆಲವೊಬ್ಬರು ಇಂಟ್ರೆಸ್ಟ್ ಇರೋವಂಥವ್ರು ಈ ಥರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಂತಹ ಪ್ರಯತ್ನವನ್ನು ಮಾಡ್ತಾರೆ. ನಾನು ಕೂಡ ಪ್ರಯತ್ನ ಮಾಡಿದಾಗ ನನಗೆ ಈ ವಿಚಾರ ಗೊತ್ತಾಯಿತು. ಭಾರತದ ಅಂಚೆ ಇಲಾಖೆಗೆ ಈ ಹೆಸರು ಹೇಗೆ ಬಂತು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಶುದ್ಧ ಕನ್ನಡದಲ್ಲಿ ಅಂಚೆ ಅಂತ ಅಂದರೆ ಪಾರಿವಾಳ. ಒಂದು ಕಾಲದಲ್ಲಿ ಪಾರಿವಾಳಗಳನ್ನು ಬಳಸ್ಕೊಂಡು ಸಂದೇಶಗಳನ್ನು ರವಾನೆ ಮಾಡ್ತಿದ್ರಂತೆ. ಈ ವಿಚಾರ ಸಾಮಾನ್ಯವಾಗಿ ನಮಗೂ ನಿಮಗೂ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮನೆಗೆ ಹಿಂತಿರುಗುವ ಸ್ವಭಾವ ಇರುವ ಹಕ್ಕಿ ಆಗಿದ್ದರಿಂದ ಭಾರತೀಯ ಸೇನೆಯಲ್ಲಿ ಇವತ್ತಿಗೂ ಕೂಡ ಅಂಚೆಗಳನ್ನು ಸಂವಹನಕ್ಕಾಗಿ ಬಳಸಲಾಗುತ್ತಂತೆ. ಹಾಗಾಗಿ ನಮ್ಮ ಈ ಪಕ್ಷಿ ಅಂದರೆ ಪಾರಿವಾಳ ಏನಿದೆ, ಇದಕ್ಕೆ ನೀಲಿ ಕಲ್ಲಂಚೆ ಅಂತಲೂ ಕರೀತಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ನೀಲಿ ಕಲ್ಲಂಚೆ ಸಂದೇಶವಾಹಕ ನೀಲಿ ಕಲ್ಲಂಚೆ ಬಗ್ಗೆ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೊಂದು ಗೀತೆ ಸುಕುನ್ ಕೈಪಾಲ್ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಆನಂದಿಸಿ.

ಸುಗುನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಒಳ್ಳೊಳ್ಳೆಯ ಮಾಹಿತಿ ಜೊತೆ ಸಾಕ್ತಾ ಹೋಗ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶನ ಕಳಿಸಿದ್ದೀರಾ. ನೀವು ಸಂದೇಶಗಳನ್ನು ಕಳಿಸಬೇಕು ಅಂತ ಹೇಳಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9408090013 ಈ ನಂಬರ್ಗೆ ಸಂದೇಶಗಳನ್ನು ಕಳುಹಿಸಬಹುದು. ಸಂದೇಶವಾಹಕ ನೀಲಿ ಕಲಂಚೆ ಬಗ್ಗೆ ಮಾತನಾಡ್ತಾ ಇದ್ದೆ. ಜಯ ಪುಟ್ಟಸ್ವಾಮಿ ಕೆನಡಾದಿಂದ. ಕೆನಡಾ, ನಮಸ್ತೆ ಮೇಡಮ್. ಸುಕುನ್ ಕೆಪಲ್ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತಾ ಇರುವಿರಿ. ಅಂಚೆ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ತಿಳಿಸ್ತಾ ಒಳ್ಳೊಳ್ಳೆಯ ಆಯ್ಕೆ, ನಿಮ್ಮ ಆಯ್ಕೆಯ ಹಾಡುಗಳು ಸೊಗಸಾಗಿ ಮೂಡಿಬರ್ತಿದೆ. ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯದಿಂದ. ಹಾಡುಗಳು ಅಮೋಘವಾಗಿವೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ಸಕ್ಕದಾಗಿರೋ ಮೆಸೇಜನ್ನು ಕಳಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಕಳೇ ಸರಿ, ಒಳ್ಳೆ ಟೇಸ್ಟ್ ಇದೆ, ಸಾಂಗ್ ಸೆಲೆಕ್ಷನ್ನು ಸೂಪರು, ಹಿಂದಿ ಹಾಡು ಕೇಳ್ತಾ ಕಳೆದು ಹೋಗಿದೆ ಮನಸ್ಸು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೆಸರು ಬರೀಬೇಕಾಗಿತ್ತು ಆ್ಯಕ್ಚುಲಿ. ಹಾ, ನಾಗರತ್ನ ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ಹೆಣ್ಮಕ್ಳಿಗೆ ಒಳ್ಳೆ ಟೇಸ್ಟು ಅಂತ ಏನಿಲ್ಲ, ಗಂಡ್ಮಕ್ಳಿಗೂ ಒಳ್ಳೆ ಟೇಸ್ಟ್ ಇರುತ್ತೆ. ನಮ್ಮ ಮೂಡು ಬದಲಾದಂತೆಲ್ಲ, ಈಗ ಕೆಲವೊಬ್ಬರು ಎಲ್ಲರೂ ಒಂದೊಂದು ಟೈಮಲ್ಲಿ ಒಂದೊಂದು ಥರ ಮೂಡಲ್ಲಿರ್ತಾರೆ. ಈ ಟೈಮಲ್ಲಿ ನಿಮ್ಮ ಮೂಡ್ ಯಾವ ಥರ ಇದೆಯೋ ನಮಗೆ ಗೊತ್ತಿಲ್ಲ, ಆದರೆ ಆ ಮೂಡ್ಗೆ ಈ ಹಾಡು ಮ್ಯಾಚ್ ಆಗಿದೆ ಅಂತ ಅನ್ಸಿದ್ರೆ ನಮಗಂತೂ ಬಹಳ ಖುಷಿ. ಕೆಲವೊಂದು ಸಲ ಈ ಥರ ಆಗುತ್ತೆ. ಸೊ ನಾವು ಯಾವುದೋ ಒಂದು ಮೈಂಡ್ ಸೆಟ್ಟಲ್ಲಿರ್ತೀವಿ, ಕೆಲವೊಂದು ಹಾಡು ಇಷ್ಟ ಆಗಲ್ಲ, ಇನ್ನು ಕೆಲವೊಂದು ಹಾಡು ನಮ್ಮ ಸಿಚುಯೇಷನ್ಗೆ ನಾವು ಕನೆಕ್ಟ್ ಆಗಿಬಿಡ್ತೀವಿ. ಸೊ ಈ ಥರ ಆದಾಗ ಹಾಡುಗಳು ಇಷ್ಟ ಆಗುತ್ತೆ. ಯಾರೋ ಸಂದೇಶವನ್ನು ಕಳಿಸ್ತಾ ಹಾಗೇ ಏನೋ ಇನ್ನೂ ಟೈಪ್ ಮಾಡ್ತಾನೆ ಇದ್ದಾರೆ, ಕಳಿಸ್ತಾ ಇರಲಿ, ಪರವಾಗಿಲ್ಲ. ಅಷ್ಟೊತ್ತಿಗೆ ನೀಲಿ ಕಲಂಚೆ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಮ್ಮ ಇಂದಿನ ಪಕ್ಷಿ ಅಂದರೆ ಪಾರಿವಾಳ ಅಂತ ಏನು ಕರಿತೀವಿ, ನೀಲಿ ಕಲ್ಲಂಚೆ ಅಂತಲೂ ಅದನ್ನು ಕೂಡ ಕರಿಬೋದು. ಕೊಲಂಬಿಡೆ ಕುಟುಂಬಕ್ಕೆ ಸೇರಿದಂತಹ ಈ ಪಕ್ಷಿನ ಇಂಗ್ಲೀಷ್ನಲ್ಲಿ ರಾಕ್ ಡೌ ಅಥವಾ ವೈಜ್ಞಾನಿಕವಾಗಿ ಕೊಲಂಬಾಲಿಯಾ ಅಂತಲೂ ಕರೀತಾರೆ. ಸೊ ಇಂದಿನ ನಮ್ಮ ಸಂದೇಶವಾಹಕ ನೀಲಿ ಕಲಂಚೆ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಸಾಗೋಣ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಟ್ಯೂನ್ ಮಾಡಿದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗ್ತಾ ಇದೆ 9:54. ನಾವಿದ್ದೀವಿ ಸುಕುನ್ ಕಿ ಪಲ್ ಕಾರ್ಯಕ್ರಮದಲ್ಲಿ. ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಅವರು ತೂಹಿರೆ ಹಾಡು, ಬಾಂಬೆ ಚಿತ್ರದ ಹಾಡು ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕೃಷ್ಣವೇಣಿ ಬೆಂಗಳೂರಿನಿಂದ, ಹಿಂದಿ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಹೇಳಿದ್ದಾರೆ. ಹಳೆಯ ಹಾಡುಗಳು ಮನಸ್ಸಿಗೆ ತುಂಬ ಮುದ ನೀಡ್ತಾ ಇದೆ, ಬಾಲ್ಯವನ್ನು ನೆನಪಿಸುವ ಇಂಪಾದ ಹಾಡುಗಳು ಕೇಳಲು ಖುಷಿ ಅಂತ ಹೇಳಿ ರವಿಕುಮಾರ್, ಪಾರ್ವತಿ, ಅನ್ವಿತಾ, ಭಾಗಣ್ಣವರ ಬಂಕಾಪುರ್ ಶಿಗ್ಗಾವ್ ತಾಲೂಕು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಾಲೂರಿನಿಂದ ಚಂದ್ರು ಅವರು ಸೂಪರ್ ಸಾಂಗ್ಸು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಶಂಭುಲಿಂಗನಗೌಡ, ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಹಾಡುಗಳು ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಧನ್ಯವಾದ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ನೀಲಿ ಕಲ್ಲಂಚೆ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಹುಕಾಲದ ಹಿಂದೆ ಅಂದರೆ ಒಂದು ಸುಮಾರು ವರ್ಷಗಳ ಹಿಂದೆ ಅರಣ್ಯದಲ್ಲಿಯೇ ಇವುಗಳು ಜಾಸ್ತಿ ವಾಸ ಆಗಿದ್ವಂತೆ, ಅಂದರೆ ಕಾಡಿನಲ್ಲಿ ವಾಸಿಸ್ತಾ ಇದ್ವಂತೆ. ಬರ್ಬರ್ತಾ ಇವು ನಾಗರಿಕತೆ ಬೆಳೆದಂತೆ ಅವು ಕೂಡ ಪಟ್ಟಣವಾಸಿಗಳಾಗ್ಬಿಟ್ಟಿದ್ದಾವೆ. ಈಗ ಅವು ಮೂಲ ಅಸ್ತಿತ್ವವನ್ನೇ ಕಳೆದುಕೊಂಡು ಬಿಟ್ಟಿವೆ. ಹಿಂದೆ ಪರ್ವತ ಕಣಿವೆ ಕಮರಿಗಳಲ್ಲಿ ಮನೆ ಮಾಡುತ್ತಿದ್ದ ಈ ಹಕ್ಕಿಗಳು ಇಂದು ನಗರಗಳ ಮಹಡಿ ಕಟ್ಟಡಗಳು ಅಥವಾ ಜನ ವಾಸವಿಲ್ಲದೆ ಪಾಳು ಬಿದ್ದ ಮನೆಗಳು, ಹಳೆಯ ಕಟ್ಟಡಗಳು, ರೈಲ್ವೆ ನಿಲ್ದಾಣ, ಉಗ್ರಾಣ, ಬಂಡೆಗಳ ಸಂದುಗಳಲ್ಲಿ, ಪೊಟರೆಗಳಲ್ಲಿ ಗುಂಪು ಗುಂಪಾಗಿ ವಾಸ ಮಾಡಿಕೊಂಡಿರ್ತವೆ. ಪರಸ್ಪರ ಅಂತಃಸಂಬಂಧದಿಂದ ತಮ್ಮ ಸ್ವಾಭಾವಿಕ ಚಹರಿಯನ್ನು ಇವು ಕಳೆದುಕೊಂಡಿವೆ. ಇಷ್ಟು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೆಯೇ ಈ ನೀಲಿ ಕಲ್ಲಂಚೆ ಸುಮಾರು 33 ಸೆಂಟಿಮೀಟರ್ ಅಷ್ಟು ಗಾತ್ರ ಇರುತ್ತೆ. ಮೃದುವಾದ ಒತ್ತಾದ ರೆಕ್ಕೆ ಪುಕ್ಕಗಳು ಇರುತ್ತೆ. ಒಟ್ಟಾರೆ ಬೂದು ಬಣ್ಣದ ದೇಹ, ಕೆಳ ಮೈ ತುಸು ತಿಳಿಯಾಗಿದ್ರೆ ಕತ್ತು ಹಾಗೂ ಎದೆ ಮೇಲೆ ಹೊಳೆಯುವ ಹಸಿರು, ನೇರಳೆ, ಕಡುಗೆಂಪು ವರ್ಣ, ಕೆಂಪು ವರ್ಣ ಮತ್ತು ಕಾಲುಗಳು ಕಪ್ಪು, ಬಾಲದ ತುದಿ ಮತ್ತು ರೆಕ್ಕೆಗಳ ಮೇಲೆ ಎದ್ದು ಕಾಣುವಂತೆ ಎರಡು ಕಪ್ಪು ಪಟ್ಟೆಗಳು. ಕತ್ತನ್ನು ತಿರುಗಿಸಿದ್ರೆ 300 ವಿಸ್ತಾರದ ದೃಶ್ಯ ಅದಕ್ಕೆ ಕಾಣುತ್ತಂತೆ. ಹೌದು, ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಂದಿನ ಎಲ್ಲ ಗೀತೆಗಳು, ಸುಕುನ್ ಕೀಪಲ್ ಕಾರ್ಯಕ್ರಮದ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಓಲ್ಡ್ ಈಸ್ ಗೋಲ್ಡ್ ಮೇಡಮ್, ಓಲ್ಡ್ ಈಸ್ ಗೋಲ್ಡ್ ಸಾಂಗ್ಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಪಿಂಟು ಅವರು. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಸುಕುನ್ ಕೀಪಲ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಹೊತ್ತು ಇದಾಗಿದೆ. ಕೊನೆಯ ಗೀತೆ ಈ ಕಾರ್ಯಕ್ರಮ.

ಅದ ಕೊನೆಯ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ. ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಬಯಸುವೆನು ಸದಾ ನಿಮ್ಮಯ ಹಿತ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಗಮನವಿದು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸಮಯ ಆಗಿದೆ 10:04:08. ಸಾಕಷ್ಟು ಜನ ಊಟ ಮಾಡಿ ತುಂಬ ನೆಮ್ಮದಿಯಾಗಿ ಒಳ್ಳೆಯ ವಾತಾವರಣದಲ್ಲಿ ನಿದ್ದೆಗೆ ಜಾರಿರೋರು ಇದ್ದಾರೆ, ನಿದ್ದೆಗೆ ಜಾರ್ತಾ ಇರೋರು ಇದ್ದಾರೆ. ಹಾಗೆಯೇ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಡುಗಳ ಸವಿಯನ್ನು ಸವಿಯುವಂಥವರು ಇದ್ದಾರೆ. ಹೌದು, ಸಮಯ ಆಗಿದೆ 10:04:32. ನೀವು ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ. ಬಯಸುವೆನು ಸದಾ ನಿಮ್ಮ ಹಿತ ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣ ಅಲ್ವಾ. ಕನಸಿನ ಲೋಕದಲ್ಲಿ ಎಲ್ಲರೂ ಕೂಡ ಮಿಂದೆದ್ದಿರ್ತಾರೆ, ಹಾಗೆಯೇ ಈ ರಾಧಾ ಕೃಷ್ಣರ ಕನಸಿನ ಲೋಕ ಕೂಡ ಸುಮಾರು ಜನಕ್ಕೆ ಗೊತ್ತಿರಬಹುದು. ಅದೊಂದು ಅಂದವಾದ ಚಂದವಾದ ಮನಸ್ಸಿಗೆ ಮುದ ನೀಡುವಂತಹ ಪ್ರೀತಿಯ ಕತೆ ಇದೆ ಆ ರಾಧಾ ಕೃಷ್ಣರ ಕಥೆಯ ಜೊತೆ. ಇಂದಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಸಂದೇಶ ಕಳಿಸೋರು ಇದ್ದರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳುಹಿಸಬಹುದು. ನೀವು ನಮಗೆ ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ವಾಟ್ಸಪ್ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬಹುದು. ಅವತ್ತು ಅಷ್ಟಮಿ ಇತ್ತಂತೆ. ನನ್ನನ್ನು ನೋಡಲು ಹಸ್ತಿನಾವತಿಯಿಂದ ನನ್ನ ಕೃಷ್ಣ ಬರುವನೆಂದಿದ್ದ. ಮಥುರೆಯ ಯಮುನಾ ತೀರದಲ್ಲಿ ನಾವಿಬ್ಬರು ಜೊತೆಯಾಗಿ ಕುಳಿತು ಸೂರ್ಯಾಸ್ತದಿಂದ ರಂಗೇರುವ ಆಗಸದ ಸೊಬಗನ್ನು ಕಣ್ತುಂಬಿಕೊಳ್ಳೋಣವೆಂದಿದ್ದ. ನನ್ನೊಂದಿಗೆ ಇರುವಾಗ ಅವನೆಂದು ಆಗಸದೆಡೆಗೆ ನೋಡುತ್ತಿದ್ದೆ. ಜೊತೆಯಲ್ಲಿದ್ದರೂ ಹೊತ್ತು ಕಣ್ಣು ತುಂಬಿಕೊಳ್ಳುತ್ತಿದ್ದುದು ರಂಗೇರಿದ ರಾಧೆಯನ್ನೇ ಅಲ್ಲವೇ? ನನಗೆಲ್ಲ ಗೊತ್ತು ಬಿಡು. ಒಮ್ಮೆ ಯೋಚಿಸುತ್ತೇನೆ, ಚಂದದ ಚಂದ್ರಮನಿಗಾಗಿ ಉಕ್ಕುವ ಈ ಕಡಲು ಕೂಡ ನನ್ನಂತೆಯೇ ಹೆಣ್ಣಾಗಿದ್ದಿರಬಹುದು. ಎಂದೂ ಬಾರದ ಚಂದ್ರಮನಿಗಾಗಿ ಕಾದು ಕಾದು ಕಡಲಾಗಿರಬಹುದೇ ಅಂತ ಹೇಳಿ ರಾಧೆ ತನ್ನ ಮನಸ್ಸಿನಲ್ಲಿ ಅಂದ್ಕೋತಾರಂತೆ. ಕತೆ ಏನಾಗುತ್ತೆ ಮುಂದುವರೆತಾ ಹೋಗೋಣ. ಒಂದು ಹಾಡಿನ ನಂತರ ನಿಮಗಾಗಿ ಒಂದು ಸೊಗಸಾದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ನಾವು. ಸೊ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಂದು ಕಥೆಯನ್ನು ನಾನು ಹೇಳ್ತಾ ಇದ್ದೆ, ರಾಧಾಕೃಷ್ಣರ ಕನಸಿನ ಕಥೆಗಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಾಧಾಕೃಷ್ಣ ಅಂತ ಹೇಳಿದ ತಕ್ಷಣ ಜಗತ್ತಿಗೆ ಪ್ರೀತಿಯನ್ನು ಸಾರಿದಂತಹ ಕಥೆ ಇದು. ನೀ ಬರುವೆನೆಂದಿದ್ದ ಗಳಿಗೆ ಹತ್ತಿರವಾದಂತೆಲ್ಲ ನಿಂತಲ್ಲಿ ನಿಲ್ಲಲಾರದ ನನ್ನ ಕಾಲ್ಗಳಿಗೆ ಮನೋವೇಗ. ನಿನ್ನಿಷ್ಟದಂತೆ ಅಲಂಕರಿಸಿಕೊಂಡಿದ್ದಾಯಿತು ಮಡಿಲ ತುಂಬ. ಮಲ್ಲಿಗೆಯ ಮೊಗ್ಗು ಬಿಡಿಸಿದ್ದಂದು ಮಾಲೆ ಕಟ್ಟಿದ್ದು ಆಯಿತು. ನೀನಿಲ್ಲದೆ ನಾನೆಂದಾದರೂ ಮಲ್ಲಿಗೆಯ ಮುಡಿದಿದ್ದೇನೆಯೇ? ಉದ್ದಕ್ಕೆ ತೂಗಾಡುವ ನನ್ನ ಜಡೆಯನ್ನು ಎಳೆದು ಹತ್ತಿರ ಬರಸೆಳೆದು ಹರಳ ತುಂಬ ಹೂವ ಮುಡಿಸುತ್ತಿದೆಯಲ್ಲ ಕೃಷ್ಣ, ಆ ಕ್ಷಣಕ್ಕಾಗಿ ಈ ರಾಧೆ ಕಾದಿದ್ದೆಷ್ಟು, ಕಾತರಿಸಿದ್ದೆಷ್ಟು, ಕನವರಿಸಿದ್ದೆಷ್ಟು ಗೊತ್ತಾ? ಆದರೆ ಚಂದ್ರೋದಯವಾದರೂ ನಿನ್ನ ಹೆಜ್ಜೆಯ ಸಪ್ಪಳವಿಲ್ಲ, ಕೊಳಲ

ದನಿಲ ಬೃಂದಾವನವೆಲ್ಲ ಅರಸಿ ಬಂದೆ, ಸಿಕ್ಕವರನ್ನೆಲ್ಲ ಕೇಳಿದೆ, ಯಮುನೆಯ ತೀರದಲ್ಲಿ ಕುಳಿತು ನಿನ್ನ ದಾರಿಗಾಗಿ ಕಾಯುತ್ತಿರುವೆ. ರಾಧಾಕೃಷ್ಣರ ಈ ಪ್ರೀತಿ ಪ್ರಣಯ ಪ್ರಸಂಗಗಳು ಮನಸ್ಸಿಗೆ ಎಷ್ಟು ಮುದ ನೀಡುತ್ತೆ ಅಲ್ವಾ. ರಾಧಾಕೃಷ್ಣ ಅಂದ್ರೇ ಹಾಗೆ ಮುಗ್ಧತೆ, ಇನ್ನೋಸೆನ್ಸ್ ಅನ್ನೋದಿರುತ್ತಲ್ಲ ಅದು ಯಾರಿಂದನೂ, ಆ ಮುಖಚಹರೆ ಅಂದರೆ ಆ ಇನ್ನೋಸೆನ್ಸ್ ಅನ್ನೋ ಹೆಸರಿಗೆ ಮತ್ತೊಂದು ಹೆಸರು ಹೇಳಬೇಕು ಅಂತ ಹೇಳಿದ್ರೆ ಕೃಷ್ಣ ಅಂತ ಹೇಳಬಹುದು. ಹೌದು, ರಾಧಾಕೃಷ್ಣರ ಈ ಪ್ರೀತಿಯ ಕಥೆಗಳ ಜೊತೆ ಅವರ ಕನಸಿನ ಲೋಕದ ಜೊತೆ ಸಾಗ್ತಾ ಹೋಗೋಣ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ ಹರ್ಷಿತಾ ಮೇಡಮ್, ತುಂಬ ಸೊಗಸದ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಾ, ಸೋ ನೈಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಎಲ್ಲ ಹಾಡುಗಳು ಮಳೆಯಲ್ಲಿ ಖುಷಿ ನೀಡ್ತಾ ಇದ್ದಾವೆ ಅಂತ ಹೇಳಿ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: 6266.
1: Yes.
0: Hi, Sanju.
2: Hi, Geeta.
0: Sanju, ನಾವು ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
0: ನಾಳೆ ಬರ್ತಿದ್ದಾನೆ.

ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕನಸಿನ ಲೋಕದ ಎಲ್ಲ ಹಾಡುಗಳು ಸುಂದರ ಸುಮಧುರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಧಾರವಾಡದಿಂದ ಮಾನಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಿಂಚಂತೆ ಬಂದೆ ಮನದಲ್ಲಿ ನಿಂತೆ ಕೃಷ್ಣ ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಕೇರಳದ ತ್ರಿಸೂರ್ ಜಿಲ್ಲೆಯಿಂದ ಸುನಿತಾ ಚಿನ್ನೋರು ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕದಲ್ಲಿ ಭಲೆ ಭಲೆ ಚಂದದ ಚಂದುಳಿ ಹಾಡು ಕೇಳಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಕೆಂಪಣ್ಣ ವಾಡಪ್ಪಗೌಳ ಅವರು, ಸೊ ಹೆಸರನ್ನು ಸರಿಯಾಗಿ ಹೇಳಿದ್ದೀನಿ ಅಂತ ಅನ್ಕೊಂತೀನಿ, ತಪ್ಪಾಗಿದ್ದರೆ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಆನಂದ ಕುಲಕರ್ಣಿ ಅವರು ಸುಲೇಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾರವಾಗುತ್ತಿರುವ ಎಲ್ಲ ಹಾಡುಗಳು ನಿಮ್ಮ ಹಾಡುಗಳ ಆಯ್ಕೆ ಸೂಪರ್ ಹರ್ಷಿತ ಅವರೇ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಊಟ ನಮ್ಮನೆಯಲ್ಲಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಹೇಳಿ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧಾರವಾಡದಿಂದ ಮಂಜುಶ್ರೀ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸೂಪರ್ ಹಾಡು ಅಂತ ಹೇಳಿ. ಕಲಬುರಗಿಯಿಂದ ಧರ್ಮಣ್ಣ ಅವರು ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಎಂಬ ಚಿತ್ರದ ರೊಮ್ಯಾಂಟಿಕ್ ಗೀತೆ ಕೇಳಿ ನಿಜಕ್ಕೂ ಖುಷಿ ಆಯಿತು ಅಂತ ಹೇಳಿ ಹಾಡು ಕೇಳ್ತಾ ಇದ್ದಂತೆ ನಿದ್ರೆಗೆ ಜಾರೋದು ಯಾವಾಗ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಹಾಗೆ ಮಲ್ಕೊಳ್ಳಿ ಅಂತ ಹೇಳ್ತೀನಿ. ನಮಸ್ತೆ ಮೇಡಮ್, ಊಟ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಊಟ ಮಾಡ್ತಾ ಇದ್ದೀವಿ, ಜೊತೆಗೆ ಹಾಡುಗಳನ್ನು ಕೇಳ್ತಾ ಇದ್ದೀವಿ, ಖುಷಿ ಆಗ್ತಾ ಇದೆ ಅಂತ ಹೇಳಿ ಗಿರ್ಜಮ್ಮ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕೃಷ್ಣನ ಬಗ್ಗೆ ಒಂದಿಷ್ಟು ಏನೇನೋ ಬರೆದಿದ್ದಾರೆ ಹರ್ಷಿತಾ ಮೇಡಮ್ ಅಂತ ಹೇಳಿ. ಒಳ್ಳೊಳ್ಳೆ ರೊಮ್ಯಾನ್ಸ್ ಗೀತೆಗಳನ್ನು ಹಾಕ್ತಾ ಇದ್ದೀರಾ, ನನಗಂತೂ ಕೇಳಿ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಖುಷಿಗೆ ನನ್ನ ಧನ್ಯವಾದಗಳು. ಕಥೆಯನ್ನು ಮುಂದುವರಿಸ್ತಾ ಹೋಗ್ತೀನಿ. ಯಮುನೆಯ ಕಡಲ ತೀರದಲ್ಲಿ, ಕಡಲಲ್ಲ ಯಮುನೆಯ ತೀರದಲ್ಲಿ ಕುಳಿತು ನಿನ್ನ ದಾರಿಯನ್ನು ಕಾದೆ. ಮನದಲ್ಲಿ ಉಕ್ಕುವ ಭಾವನೆಗಳ ಭೋರ್ಗರೆತ, ಕಣ್ಣೆದುರಲ್ಲಿ ನೀರಿನ ಅಲೆಗಳ ಮೊರೆತ, ಕಂಡ ಕನಸು ನಿರೀಕ್ಷೆಗಳೆಲ್ಲ ಉಪ್ಪಿನ ಕಣ್ಣೀರಾಗಿ ಯಮುನೆಯ ಒಡಲು ಸೇರುತ್ತಿದೆ. ಭಾವದಲ್ಲರಳಿದ ಹೂಗಳೆಲ್ಲ ಉಸಿರಾಟದ ಬಿಸಿಗೆ ಬಾಡುತ್ತಾ ಮರಳಾಗುತ್ತಿವೆ. ಒಮ್ಮೆ ಯೋಚಿಸುತ್ತೇನೆ, ಕೃಷ್ಣ ಚಂದನ ಚಂದ್ರಮಿನಿಗಾಗಿ ಉಕ್ಕುವ ಈ ಕಡಲು ಕೂಡ ನನ್ನಂತೆಯೇ ಹೆಣ್ಣಾಗಿದ್ದಿರಬಹುದೇ ಎಂದು. ಬಾರದ ಚಂದ್ರಮನಿಗಾಗಿ ಕಾದು ಕಾದು ಕಡಲಾಗಿರಬಹುದೇ. ಸದಾ ನಿನಗಾಗಿ ಕಾಯುವ ನಾನು ಸಹ ಮುಂದೊಮ್ಮೆ ಕಡಲಾಗುತ್ತೇನಾ ಹೇಳು ಕೃಷ್ಣ ಅಂತ ಹೇಳಿ ರಾಧೆ ತನ್ನ ಮನಸ್ಸಿನಲ್ಲಿ ಅಂದ್ಕೋತಾ ಇರ್ತಾಳಂತೆ. ಯಾಕಂದರೆ ಅವಳ ಕಾಯುವಿಕೆ ಅಷ್ಟು ಅವಳ ತಾಳ್ಮೆಯನ್ನು ಮಿತಿ ಮೀರಿರುತ್ತಂತೆ, ಹೌಲ್ವಾ? ಒಂದು ಹಂತದವರೆಗೆ ಕಾಯುವಿಕೆ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ, ಆದರೆ ಅದು ಮಿತಿ ಮೀರಿದಾಗ ಏನೇನೋ ಭಾವನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಇಲ್ಲಿ ಈ ಕಥೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: पॉडकास्ट और वायरल रील्स के शोर में सोचो असली ओजी कौन है. बॉस रेट्रो इज द न्यू कूल और इंडिया का सबसे पहला ट्रेंड सेटर है अपना आकाशवाणी. वही सुकून वाली वाइब, म्यूजिक और सॉलिड इन्फो पूरे 90 सालों से नॉन स्टॉप ट्रेंडिंग. ट्यून इन करो क्योंकि लेजेंड्स कभी आउटडेटेड नहीं होते. आकाशवाणी 90 ईयर्स से इंडिया की ओरिजिनल आवाज.
2: ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನಾನು ನಿಮ್ಮ ಜೊತೆ ಆಗ್ತಿರೋದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ನಾನು ರಾಧಾ ಕೃಷ್ಣೇರ ಕಥೆಯನ್ನು ಹೇಳ್ತಾ ಇದ್ದೆ. ಹೌದು, ಇರುಳು ಕಳೆದು ಬೆಳಕಾದರೂ ನೀ ಬರಲೇ ಇಲ್ಲ, ಬಂದದ್ದು ನಿನ್ನ ಸಂದೇಶ ಮಾತ್ರ. ಹೇಗಿರುವೆ ನನ್ನ ರಾಧೆ, ಇಷ್ಟು ಕಾದಿರುವೆಯಂತೆ, ಇನ್ನಷ್ಟು ಕಾಯಲಾರೆಯ. ಜಗದೊಡೆಯ ನಾನಿರಬಹುದು, ಆದರೆ ನನ್ನ ಮನದೊಡತಿ ನೀನು ಅಲ್ಲವೇ. ಆದಷ್ಟು ಬೇಗ ಬರುತ್ತೇನೆ, ಹಾಗಂತ ನೀ ಕಳುಹಿಸಿದ ಸಂದೇಶವನ್ನು ಸಾವಿರ ಸಲ ಓದಿಕೊಂಡೆ. ಹಸ್ತಿನಾವತಿ ಕೃಷ್ಣನಿಗೂ ಸಾಕು ಅಂತ ಅನಿಸಿರಬಹುದು. ಧರ್ಮದ ಅಮಲೇರಿ ಕುಳಿತ ಧರ್ಮರಾಯ, ಶೌರ್ಯ ಯುದ್ಧ ನೈಪುಣ್ಯವನ್ನೇ ಪ್ರತಿಷ್ಠೆಯಾಗಿಸಿಕೊಂಡ ಅರ್ಜುನ, ಶರೀರ ಬಲದ ಹುಂಬತನದಿಂದ ಮೆರೆವ ಭೀಮ, ಅಣ್ಣಂದಿರಿಗೆ ತಲೆದೋಗುವ ಅಸಹಾಯಕ ನಕುಲ ಮತ್ತು ಸಹದೇವ, ಅಹಂಕಾರದ ದಾಯಾದಿತನದ ಹೊಟ್ಟೆ ಕಿಚ್ಚಿನಿಂದ ಕುಣಿವ ದುರ್ಯೋಧನಾದಿಗಳು, ಸ್ವಾರ್ಥದಿಂದ ಕುರುಡಾದ ಧೃತರಾಷ್ಟ್ರ, ವೃದ್ಧಾಪ್ಯದ ಗೊಣಗಾಟದಲ್ಲಿರುವ ದ್ರೋಣ, ಭೀಷ್ಮ ನಿನಗೂ ಸಾಕೆನಿಸಿರಬಹುದು. ದೊಡ್ಡ ಮನೆತನದವರ ಸಣ್ಣತನ, ಕೃಷ್ಣ ಸಂಧಾನವನ್ನೇ ತಿರಸ್ಕರಿಸಿದವರೊಂದಿಗೆ ನಿನ್ನದು ಇನ್ನೆಂಥ ಓಲೈಕೆ. ಈ ಜಗತ್ತಿಗೊಂದು ಪಾಠವಾದರೂ ದಕ್ಕಿತು. ಯಾಕೆಂದರೆ ಮೌನವಾಗಿ ಯುದ್ಧವನ್ನು ಸಹಿಸುವ ಈ ಜಗತ್ತು ಪ್ರೀತಿಯನ್ನೆಂದು ಸಹಿಸದಿದ್ದದೆ ಹೇಳು ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾರಂತೆ ರಾಧೆಗೆ ಕೃಷ್ಣ. ಸೊ ಈ ಕತೆ ಮುಂದುವರಿಯುತ್ತಾ ಹೋಗುತ್ತೆ ಮತ್ತೊಂದು ಹಾಡಿನ ನಂತರ. ಹಾಗೆಯೇ ನಮ್ಮ ಇನ್ಬಾಕ್ಸ್ಗೂ ಕೂಡ ಸಾಕಷ್ಟು ಮೆಸೇಜ್ ಬಂದಿದೆ. ರಾಧಾ ಕೃಷ್ಣರ ಈ ಒಂದು ಕತೆ ಎವರ್ ಗ್ರೀನ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಕನಸಿನ ಲೋಕದಲ್ಲಿ ಕೃಷ್ಣ ರಾಧೆಯ ಬಗೆಗಿನ ಕಥೆಯ ನಿರೂಪಣೆ ಖುಷಿ ನೀಡ್ತಾ ಇದೆ, ಜೊತೆಗೆ ಕಥೆಗೆ ತಕ್ಕಂಥ ಹಾಡುಗಳ ಸರಮಾಲೆ ಇನ್ನಷ್ಟು ಖುಷಿ ನೀಡ್ತಿವೆ. ಧನ್ಯವಾದಗಳು ಅಂತ ಹೇಳಿ ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಫ್ಯಾಂಟಾಸ್ಟಿಕ್ ಮೆಲೋಡಿ ಸಾಂಗ್ಸ್ ಅಂತ ಹೇಳಿ ಪಿಂಟು ಅವರು ಸಂದೇಶವನ್ನು ಕಳಿಸಿದ್ದಾರೆ. ಏನು ಸಾಂಗ್ ಹಾಕ್ತಿದ್ದೀರಾ, ನನಗಂತೂ ಒಂದಕ್ಕಿಂತ ಒಂದು ಹಾಡು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಒಳ್ಳೊಳ್ಳೆ ಹಾಡುಗಳನ್ನು ಪ್ಲೇ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಕೃಷ್ಣಂದಿರಿಗೆ ಸಾಕಷ್ಟು ಜನ ಮಡದಿರು ಇದ್ರು ಅಲ್ವಾ ಅಲ್ವಾ, ಕೃಷ್ಣನ ಪ್ರೀತಿಗೆ ಸರಿಸಾಟಿ ಯಾರು ಅಂತ ಹೇಳಿ ಅನುಷ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹರ್ಷಿತಾ ಮೇಡಮ್, ಹಾಡಿನಲ್ಲಿ ಹರ್ಷ ಉಂಟಾಗುವ ಕೃಷ್ಣನ ಹಾಡುಗಳು ಎಂದೆಂದಿಗೂ ಅಮರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಮಹಾಲಕ್ಷ್ಮೀಪುರಂ ಬೆಂಗಳೂರಿನಿಂದ ಮೀರಾ ಶ್ರೀನಿವಾಸ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮೇಡಮ್, ಐ ಆಮ್ ಫ್ರಮ್ ಯಶವಂತ್ ತಿಪ್ಟೂರ್ ಅಂತ ಹೇಳಿ ತುಂಬ ಒಳ್ಳೆ ಸಾಂಗ್ಸು ಮೂಡಿ ಬರ್ತಾ ಇದೆ, ಯುವರ್ ಪ್ರೋಗ್ರಾಮ್ ಇಸ್ ಮೈ ಫೇವ್ರೇಟ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನೋಡ್ರಿ, ನಮ್ಮೂರವರು ಸಂದೇಶವನ್ನು ಹಾಕಿದ್ದಾರೆ, ಅದನ್ನು ಓದುವಂತಹ ಖುಷಿ ನನಗೆ ಮತ್ತಷ್ಟು ಖುಷಿ ಹೆಚ್ಚಾಗ್ತಾ ಇದೆ. ಹೌದು, ಯಾಕಂತ ಹೇಳಿದ್ರೆ ನಮ್ಮೂರು ನಮ್ಮ ಜನ ಅಂತಂದರೆ ಎಲ್ಲರಿಗೂ ಒಂಥರ ಅಭಿಮಾನ ಜಾಸ್ತಿ ಅಲ್ವಾ. ಹೌದು, ನನಗೂ ಅದೇ ಥರ ಆಯಿತು. ಕಥೆಯನ್ನು ಮುಂದುವರಿಸ್ತಾ ಹೋಗಬೇಕಲ್ವಾ, ರಾಧಾ ಕೃಷ್ಣರ ಕಥೆಗಳು. ಯಾರೋ ಒಬ್ಬರು ಅವಾಗಲೇ ಸಂದೇಶ ಕಳಿಸಿದ್ರು, ಆ ಮೆಸೇಜು ಎಲ್ಲೋ

ಆಗ್ಬಿಡ್ತು. ಚಿಕ್ಕವರಿದ್ದಾಗ ಅಪ್ಪ ಅಮ್ಮಂದಿರು ನಮಗೆ ಕತೆ ಹೇಳಿ ಅಥವಾ ಅಜ್ಜಿ ತಾತ ಕತೆ ಹೇಳಿ ಮಲಗಿಸ್ತಾ ಇದ್ರು. ಸೊ ನೀವು ಇವಾಗ ಕತೆ ಹೇಳಿ ನಮ್ಮನ್ನೆಲ್ಲ ಮಲಗಿಸ್ತಾ ಇದ್ದೀರಾ, ತುಂಬ ಖುಷಿ ಆಯಿತು. ಯಾರಾದರೂ ಈ ಥರ ಕತೆಗಳನ್ನು ಹೇಳಿದ್ರೆ ಖುಷಿಯಾಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ರು. ಆ ಸಂದೇಶ ಓದುವಷ್ಟೊತ್ತಿಗೆಲ್ಲೋ ಮಿಸ್ ಆಗಿಬಿಟ್ಟಿದೆ, ಹೆಸರು ಕೂಡ ನೋಡೋದಕ್ಕಾಗಲಿಲ್ಲ. ಇರಲಿ, ಪರವಾಗಿಲ್ಲ, ಯಾರು ಆ ಸಂದೇಶ ಕಳಿಸಿದ್ರಿ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಈ ಕತೆ ಮುಂದುವರಿಸ್ತಾ ಹೋಗೋಣ. ಪ್ರಪಂಚ ಕೊನೆಗೊಳ್ಳುವಲ್ಲಿ ಮನದ ತುಂಬ ಮಾಧವನೆಂಬ ಬೆಳಕು ತುಂಬಿ ಕುಳಿತ ಈ ರಾಧೆಗೆ ಹಗಲು ರಾತ್ರಿಗೂ ಹೆಚ್ಚೇನೂ ವ್ಯತ್ಯಾಸವಿಲ್ಲ. ನಿನ್ನ ದಾರಿಯ ಕಾಯುತ್ತ ನಿನ್ನ ಪ್ರೀತಿಯ ಮಾಯೆಯಲ್ಲಿ ಸಿಲುಕಿದ ಈ ರಾಧೆಯನ್ನು ಇನ್ಯಾವ ಜಗತ್ತು ಸೆಳೆದಿತ್ತು ಹೇಳು? ಕತ್ತಲಲ್ಲೂ ನಿನ್ನ ಪ್ರೇಮದ ಬೆಳಕು, ನಿಶ್ಶಬ್ದದಲ್ಲೂ ನಿನ್ನ ಕೊಳಲ ದನಿ, ಕೇಳುವ ರಾಧೆಯ ಹಸಿವನ್ನು ನೀಕುವುದು ನಿನ್ನ ಒಡನಾಟದ ಆಸೆಗಳ ಬುದ್ಧಿ ಮಾತ್ರ. ಸಾಕಲ್ಲವೇ ಕೃಷ್ಣ, ನೀ ಬರುವವರೆಗೂ ನನ್ನ ಬದುಕಿರಿಸಲು. ಕಾಯುತ್ತಾ ಕಾಯುತ್ತಾ ಆ ರಾಧೆಯ ಮನಸ್ಸಲ್ಲಿ ಅದೆಷ್ಟು ಭಾವನೆಗಳು ಮೂಡ್ತಾ ಹೋಗುತ್ತಲ್ವಾ. ಕತೆ ಇನ್ನೊಂದು ಸ್ವಲ್ಪ ಇದೆ, ಮುಂದುವರ್ಸೋಣ. ಅದಕ್ಕೆ ಮುಂಚೆ ಒಂದೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಇರುವಂಥವರು ಗೋಪಾಲಕೃಷ್ಣ KS ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ತುಂಬಾ ಖುಷಿಯಾಯಿತು, ಯಾಕಂತ ಹೇಳಿದ್ರೆ ಒಂದೇ ಸಮ ಕೂತ್ಕೊಂಡು ಕಾರ್ಯಕ್ರಮವನ್ನು ಕೇಳೋದು ಅಂತ ಹೇಳಿದ್ರೆ ಅದು ಒಂಥರ ತಪಸ್ ಥರನೇ. ಒಂದೇ ಸಮ ಕಾರ್ಯಕ್ರಮವನ್ನು ಕೇಳೋರು ಇದ್ದಾರೆ ಅಂತ ಹೇಳಿದ್ರೆ ನನಗೂ ಕೂಡ ತುಂಬ ಖುಷಿಯಾಗುತ್ತೆ. ಇನ್ನು ಬೇರೆ ಬೇರೆ ವಿಚಾರಗಳನ್ನು ತರೋಕ್ಕೆ ನಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರುತ್ತೆ. ರಾಧಾಕೃಷ್ಣರ ಕಥೆಗಳು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಮೇಡಮ್, ಚಂದದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳಿ ಸುಧಾ ಬೂದಿಹಾಳಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗರತ್ನ ರಾಜಾಜಿ ನಗರದಿಂದ, ನೀವೆಂದರೆ ನಮಗೂ ಸಿಕ್ಕಾಪಟ್ಟೆ ಇಷ್ಟ, ಕೃಷ್ಣ ಪರಮಾತ್ಮ ಏನೇ ಆಗಲಿ ರಾಧಾಕೃಷ್ಣರ ಜೋಡಿಯ ಕತೆ ಪ್ರೀತಿ ಮಾಡುವವರಿಗೆ ಒಳ್ಳೆ ಮಾದರಿ ಅನಿಸುತ್ತೆ ಅಂಥೇಳಿ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ ನಾಗರತ್ನ ಅವರು. ಇಲ್ಲಿ ಜೋರು ಮಳೆ ಹೊಯ್ತಾ ಇದೆ, ಈ ಖುಷಿಯಲ್ಲಂತೂ ಕದಲ್ದಾಗಿ ಸೊಗಸಾದ ಹಾಡುಗಳನ್ನು ಕೇಳ್ತಾ ಇದ್ದೀನಿ, ಧನ್ಯವಾದಗಳು, ಶುಭರಾತ್ರಿ ಅಂತ ಹೇಳಿ ಚಿದಾನಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕನ್ನಡ ಕಾಮನಬಿಲ್ಲಿನ ಬಣ್ಣ ಬಣ್ಣದ ಕನಸಿನ ಲೋಕದ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ, ಅದಕ್ಕೆ ತಕ್ಕಂತೆ ರಾಧಾಕೃಷ್ಣರ ಕಥೆ ನಿರೂಪಣೆ ಕೂಡ ಚೆನ್ನಾಗಿ ಕೇಳಿ ಬರುತ್ತಿದೆ. ಭಗವಂತ ಶ್ರೀಕೃಷ್ಣನು ದ್ವಾರಕಾ ಬಿಟ್ಟು ಹೊರಡುವಾಗ ಬಹಳಷ್ಟು ದುಃಖವನ್ನು ಅನುಭವಿಸಿದವರು ಗೋಪಿಕಾ ಸ್ತ್ರೀಯರು, ನೀವು ಏನಂತೀರಾ? ಹರ್ಷಿತಾ ಅವರೇ ಧನ್ಯವಾದಗಳು. ಬಿಸಿಲು ನಗರಿ ಕಲಬುರಗಿಯಿಂದ ರಾಧಾಕೃಷ್ಣ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದೀರಾ, ನನಗಂತೂ ಬಹಳ ಖುಷಿಯಾಯಿತು. ಶುಭರಾತ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿತ್ತು ಮೇಡಮ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ರಾಧಾಕೃಷ್ಣರ ವೇಷಭೂಷಣ ಎಲ್ಲ ಬಹಳ ಇಷ್ಟ ಆಗುತ್ತೆ, ಸೊ ಅವರ ಕ್ಯೂಟ್ನೆಸ್ ಅಂತೂ ನಮಗೂ ತುಂಬ ಇಷ್ಟ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಧ್ವನಿ ಮಧುರ, ಹಾಡುಗಳು ಸುಮಧುರ, ಕಾರ್ಯಕ್ರಮ ಆಗಲಿ ಅಮರ, ರಾಧಾಕೃಷ್ಣರ ಪ್ರೀತಿ ಪರಿಶುದ್ಧ ಪ್ರೀತಿ. ಪಾರ್ವತಿ ಅನ್ವಿತಾ ಭಾಗಣ್ಣ ಅವರ ಬಂಗಾಪುರ ಶಿಗ್ಗಾಂವ್ ತಾಲೂಕು ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾ ಬ್ಯಾಂಕಾಲೋನಿಂದ, ಸೂಪರ್ ಸಾಂಗ್ಸ್ ಮೇಡಮ್, ಗುಡ್ ನೈಟ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಶುಭರಾತ್ರಿ. ಶುಭರಾತ್ರಿ ಮೇಡಮ್, ನೀವು ಹೊರಡುವ ಸಮಯ ಸಮೀಪಿಸ್ತಾ ಇದೆ, ಹೋಗಿ ಬರುವಿರಾ ಅಂತ ಹೇಳಿ ಶುಭವಾಗಲಿ, ಜಾಗ್ರತೆಯಿಂದ ಮನೆ ಸೇರಿ ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಫಲ್ಲಿ ಇದಕ್ಕಿನ್ನ ಇನ್ನೊಂದು ಏನಾದರೂ ಒಳ್ಳೆಯ ವಿಷಯ ಅಂತ ಇದೆ ಅಂದರೆ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಮಗೂ ಒಳ್ಳೆಯದನ್ನು ಬಯಸೋವಂಥವ್ರು, ನಾವೆಲ್ಲೋ ಕೂತ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಇನ್ನೆಲ್ಲೋ ಕೂತ್ಕೊಂಡು ನೀವು ಕಾರ್ಯಕ್ರಮ ಕೇಳ್ತಾ ಇರ್ತೀರಾ. ನಮ್ಮ ಕಾಮನಬಿಲ್ಲು ನಮ್ಮನ್ನು ನಿಮ್ಮನ್ನು ಯಾವ ರೀತಿ ಬೆಸೆದುಕೊಂಡಿದೆ ಅಂತ ಹೇಳಿದ್ರೆ, ಈ ರೀತಿ ಒಳ್ಳೆಯ ಮನಸ್ಥಿತಿಯವರು ಒಳ್ಳೆಯ ರೀತಿಯಲ್ಲಿ ಹರಸಿ ಆಶೀರ್ವದಿಸಿದಾಗ ನಮಗೂ ಕೂಡ ಖುಷಿಯಾಗುತ್ತೆ. ಕಥೆಯ ಕೊನೆ ಹಂತಕ್ಕೆ ಬಂದುಬಿಟ್ಟಿದ್ದೀನಿ. ದೂರದಲ್ಲೆಲ್ಲೋ ತನ್ನ ಕರ್ತವ್ಯದಲ್ಲಿ ತೊಡಗಿ ಜಗದ ಒಳಿತಿಗಾಗಿ ಹಗಲಿರುಳೆನ್ನದೆ ತನ್ನ ಕೆಲಸದಲ್ಲಿ ನಿರತನಾಗಿ ತನ್ನೊಡನೆ ಇರುವವರಿಗೆಲ್ಲ ಸುಖ ಶಾಂತಿ ನೆಮ್ಮದಿ ನೀಡುತ್ತಾ ದಿನದ ಅಂತ್ಯಕ್ಕೆ ಸಿಗುವ ಅಪರೂಪದ ಏಕಾಂತದ ವಿಶ್ರಾಂತಿಯ ಸಮಯದಲ್ಲೂ ನಿದ್ದೆಗಿಂತ ಈ ರಾಧೆಯ ನೆನಪಷ್ಟೇ ಹೆಚ್ಚು ಹಿತವೆಂದುಕೊಳ್ಳುತ್ತಾನಲ್ಲ, ಅದಲ್ಲವೇ ಶ್ರೀಕೃಷ್ಣ ಪ್ರೀತಿ, ಅದಲ್ಲವೇ ಮಾಧವನ ಒಲವು. ಬೇಗ ಬಂದುಬಿಡು ಕೃಷ್ಣ, ಇಹಕ್ಕೂ ಪರಕ್ಕೂ ಬೇರೊಬ್ಬ ಕಾವಲುಗಾರನಿಟ್ಟು ಜಗದ ಅಣು ಅಣುವಿನಲ್ಲೂ ತುಂಬಿರುವ ನೀನು ನನ್ನ ಹಣೆ ಬರಹದಲ್ಲಿ ಇಲ್ಲ. ನನ್ನ ಬದುಕಿಗೆ ನೀ ಜೊತೆಯಾಗದಿದ್ದರೂ ನನ್ನ ಸಾವಿನ ಸಮಯದಲ್ಲಿ ಸನಿಹ ಇರುವೆಯೆಂದು ಭಾಷೆ ಕೊಟ್ಟಿರುವೆಯಲ್ಲ. ಇನ್ನೇನು ಬಯಸಲಾರೆ ಕೃಷ್ಣ, ಈ ಜನ್ಮಕ್ಕೂ ಇಷ್ಟು ನೆಮ್ಮದಿ ಸಾಕು ಅಂತ ಹೇಳಿ ರಾಧೆ ಅನ್ಕೋತಾರಂತೆ. ಈ ರಾಧಾಕೃಷ್ಣರ ಪ್ರೀತಿಯ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತಷ್ಟು ಸಂದೇಶ ಬರ್ತಾ ಇದೆ. ನಾವೆಲ್ಲರೂ ಒಂದೇ ಕುಟುಂಬದವರೇ ಮೇಡಮ್ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. 100% 100-200% ನಿಜವಾದ ಮಾತನ್ನು ಕಳಿಸಿದ್ದೀರಾ. ಯಾರೋ ರಾಧಾಕೃಷ್ಣನ ಒಂದು ವಿಡಿಯೋ ಕೂಡ ಕಳಿಸಿದ್ದಾರೆ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಖುಷಿಯಾಯಿತು, ನಿಮ್ಮ ಈ ಪ್ರೀತಿಗೆ ನಾನೆಂದೆಂದೂ ಆಭಾರಿ ಅಂತ ಹೇಳ್ತಾ ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮವಾದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ, ಕನಸಿನ ಲೋಕ ನಿಜಕ್ಕೂ ಕನಸಿನ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂಜೆ 5 ಗಂಟೆಯಿಂದ ರೇಡಿಯೋ ಬಿಟ್ಟು ಕದಲಿಲ್ಲ ನಾನು. ಪ್ರಸಾರವಾದ ಎಲ್ಲ ಹಾಡುಗಳು ಸೂಪರ್, ಸೈಕಲಿಂದ ಹಿಡಿದು ಅಂಚೆವರೆಗೂ ಮಾತಾಡಿದ್ರಿ, ತುಂಬ ಚೆನ್ನಾಗಿತ್ತು. ಈ ಸಂದೇಶವನ್ನು

ಇದುವರೆಗೂ ಹಿಂದಿ ಇಂಗ್ಲಿಷ್ನಲ್ಲಿ ವಾರ್ತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಎಫ್ಎಂ ಗೋಲ್ಡ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನಿಂದ ಬೆಳಗ್ಗೆ 5:53 ನಿರಂತರವಾಗಿ ಚಿತ್ರಗೀತೆಗಳನ್ನು ಕೇಳಬಹುದು ನಮ್ಮ ಎಫ್ಎಂ ಗೋಲ್ಡ್ನಲ್ಲಿ. ಶುಭರಾತ್ರಿ, ಶುಭರಾತ್ರಿ ಸಿಹಿ ಕನಸು.

सगरे गाँव की गोरिया पुछू पुछू मैं छोड़ रहा।